ಆಕಾಶವಾಣಿ ಧಾರವಾಡ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ರವಿವಾರ. ರಾಷ್ಟ್ರೀಯ ಪಂಚಾಂಗ ಶೈಲಿ ವಾಹನಶಕೆ 1928 ಆಷಾಢ ಮಾಸದ 7ನೇ ದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 28

ಎಂಟನೇ ತಾರೀಕು. ಈಗ ಸಮಯ 5:58:45 ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಶುಭೋದಯ.

ಈಗ ಕೇಳಿ ಮಥುರಾ ದೀಕ್ಷಿತ್ ಅವರು ಹಾಡಿರುವ ಕನಕದಾಸರ ಕೃತಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಇದುವರೆಗೆ ಪ್ರಸಾರವಾಯಿತು.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ ಕೇಳ್ರಿ.
1: ಸಾವಧಾನ ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದೆ ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರಿಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ.

0: ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
2: ಆಕಾಶವಾಣಿ ಧಾರವಾಡ ಇದೀಗ ಚಿಂತನ
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವಣ್ಣ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ.
4: ನಮ್ಮ ಪ್ರಾಚೀನರ ಕೆಲವೊಂದು ಸತ್ಯಗಳನ್ನು ಯುವ ಧರ್ಮಕ್ಕೆ ಅನುಸಾರವಾಗಿ ಮತ್ತೆ ಮತ್ತೆ ಅನುಸಂಧಾನಿಸಿಕೊಂಡರೆ ಅವುಗಳಲ್ಲಿ ಅಡಗಿರುವ ಮೌಲ್ಯಗಳು ಈಗಲೂ ನಮ್ಮನ್ನು ಧ್ಯಾನಸ್ಥ ಸ್ಥಿತಿಗೆ ಕೊಂಡೊಯ್ಯುತ್ತವೆ. ಅಂಥ ಒಂದು ಪ್ರಾಚೀನರ ಉಕ್ತಿಯನ್ನು ವರಕವಿ ದರಾ ಬೇಂದ್ರೆ ಅವರು ಕನ್ನಡ ಕಾವ್ಯ ಪ್ರಪಂಚಕ್ಕೆ ಪ್ರಾರ್ಥನೆಯ ರೂಪದಲ್ಲಿ ನಮ್ಮ ಮುಂದೆ ಇರಿಸುತ್ತಾರೆ. ಲೇಸೆ ಕೀಳಿಸಲಿ ಕಿವಿಗೆ, ನಾಲಿಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಣಿಗೆ, ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ, ಲೇಸೆ ಕೈಗಳಿಂದಾಗುತ್ತಿರಲಿ, ತಾ ಬರಲಿ ಲೇಸೆ ನಡೆದು, ಲೇಸ ನುಂಡು ಲೇಸನುಸಿರಿ, ಇಲ್ಲಿರಲಿ ಲೇಸ ಮೈಯ ಪಡೆದು. ಈ ಸರ್ವಕಾಲಿಕ ಸತ್ಯದ ನುಡಿ ಬೇಂದ್ರೆ ಭಾವ ಪ್ರಪಂಚಕ್ಕೆ ಇಳಿದು ಬಂದ ಪರಿಯಾಗಿದೆ. ಈ ನುಡಿಯನ್ನು ಜಾಗತಿಕ ಪ್ರಪಂಚಕ್ಕೆ ಮೂರು ಮಂಗಗಳ ದೃಷ್ಟಾಂತ ನಮ್ಮೆದುರು ನಿಲ್ಲಿಸುತ್ತವೆ. ಒಂದು ಮಂಗ ಬಾಯಿ ಮುಚ್ಚಿಕೊಂಡರೆ ಇನ್ನೊಂದು ಕಿವಿ ಮುಚ್ಚಿಕೊಂಡಿದೆ, ಮತ್ತೊಂದು ಕಣ್ಣು ಮುಚ್ಚಿಕೊಂಡ ಭಂಗಿ ಈ ನುಡಿಯನ್ನು ಇನ್ನೊಂದು ರೀತಿಯಿಂದ ಅನಾವರಣಗೊಳಿಸುತ್ತದೆ. ಲೇಸೆ ಕೇಳಿಸಲಿ ಕಿವಿಗೆ, ನಾಲಿಗೆಗೆ ಲೇಸೆ ನುಡಿದು ಬರಲಿ ಎಂಬುದು ಸಹಜವಾಗಿ ಕವಿತೆಯನ್ನು ಅನುರಣಿಸುವಾಗ ಎಂಬ ಮಾತು ನಮ್ಮ ಹೃದಯಕೋಶಕ್ಕೆ ಇಳಿದಾಗ ಅದನ್ನು ಸಾಧಿಸುವುದು ಅಷ್ಟು ಸುಲಭವಿಲ್ಲ ಎಂದು ಎನಿಸಿಬಿಡುತ್ತದೆ. ಯಾರಾದರೂ ನಮ್ಮೆದರು ಕಾರಣವಿಲ್ಲದೆ ಬಿರುನುಡಿಗಳನ್ನು ಆಡಿದಾಗ ಅವರು ಆಡಿದ ಮಾತು ನಮ್ಮ ಲೇಸಿಗೆ ಎಂಬ ಮಾತು ನಮ್ಮ ಶ್ರವಣೇಂದ್ರಿಯ ಗ್ರಹಿಸುತ್ತವೆಯೇ? ಈ ಮಾತಿಗೆ ಪ್ರತ್ಯುತ್ತರವಾಗಿ ನಾವು ಆಡುವ ಮಾತು ಅವಾಗೆ ಲೇಸನ್ನುಂಟು ಮಾಡುವ ಮಾತಾಗಿರುತ್ತದೆಯೇ ಎಂಬುದರ ಆತ್ಮಾವಲೋಕನ ಮಾಡಿಕೊಂಡರೆ ಸತ್ಯ ನಮ್ಮೆದರು ಕೆಂಗಣ್ಣಿಂದ ನೋಡುತ್ತದೆ. ಈ ಕಠೋರ ಸತ್ಯವನ್ನು ಸಾಧ್ಯವಾಗಿಸಿಕೊಳ್ಳುವುದು ದುಸ್ತರವಾದರೂ ಅದರೆಡೆಗೆ ಸಾಗುವತ್ತ ಪ್ರಯತ್ನಿಸುವುದು ಒಂದು ಹೆಜ್ಜೆ ಮಾನವೀಯತೆಯ ಕಡೆಗೆ ಇಡುವ ಹೆಜ್ಜೆಯಾಗಿರುತ್ತದೆ. ಜಗತ್ತಿನ ಎಲ್ಲ ತತ್ವಜ್ಞಾನ ಒಂದು ಅರ್ಥದಲ್ಲಿ ಈ ಸತ್ಯವನ್ನೇ ಬೇರೆ ಬೇರೆ ರೀತಿಯಾಗಿ ತೆರೆದಿಡುತ್ತದೆ. ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ಇಲ್ಲವೇ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಅನನ್ಯ ಅಸಾಧಾರಣ ಪ್ರಜ್ಞೆ ಅವರ ವಚನಗಳಿಗೆ ಇದೆ. ಪರಮಾತ್ಮ ತತ್ವವನ್ನು ಸಕಲರಲ್ಲಿ ಕಂಡುಕೊಂಡಾಗ ಜಗದೊಳಗೆ ಲೇಸ ಹಬ್ಬಬಹುದು. ನಮ್ಮ ಕೈಗಳಿಂದಾಗುವ ಕೆಲಸದಲ್ಲಿ ಕಾಣುವ ದೃಷ್ಟಿಯಲ್ಲಿ ದಯೆಯಿರಲಿ, ಕರುಣೆಯಿರಲಿ, ಅನುಕಂಪವಿರಲಿ, ನಮ್ಮ ಬದುಕು ಇತರರ ಲೇಸಿಗೆ ಮಿಡಿಯುತ್ತಿರಲಿ, ಹಸಿವೆಯಿಂದ ಬಳಲುವ ಜನ ತುತ್ತು ಅನ್ನಕ್ಕೆ ನೀಡುವ ಮನಸ್ಸು ನಮ್ಮದಾಗಿರಲಿ. ಮಹಾನ್ ಕಾದಂಬರಿಕಾರ ಲಿಯೋ ಟಾಲ್ಸ್ಟಾಯ್ ಒಂದೆಡೆಗೆ ಹೇಳುತ್ತಾರೆ, ಸುತ್ತಮುತ್ತಲಿನ ಸಮಾಜ ದಾರಿದ್ರಾವಸ್ಥೆಯಲ್ಲಿ ಇರುವಾಗ ನನ್ನೊಬ್ಬನ ಸಿರಿವಂತಿಕೆಗೆ ಅರ್ಥವೇ ಇಲ್ಲ ಎಂದು. ಇದರ ಅರ್ಥ ನಾನೊಬ್ಬನೇ ಸುಖಿಯಾಗಿದ್ದರೆ ಸಾಕು ಎಂಬ ಸ್ವಾರ್ಥ ತೊಲಗಬೇಕು, ನನ್ನಂತರೇ ಇತರರು ಸ್ಥಿತಿವಂತರಾಗಲಿ ಎಂಬ ಉದಾರ ಹೃದಯ ಮಾನವೀಯತೆಯ ಮೆಟ್ಟಲಿನ ಮೊದಲ ಸೋಪಾನವಾಗಬೇಕು. ಆಗ ಜಗದ ತುಂಬ ಲೇಸ ಹಬ್ಬುತ್ತದೆ, ಎಲ್ಲರೊಂದಿಗೆ ಒಳ್ಳೆಯದನ್ನು ಮಾತನಾಡೋಣ, ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಸಮಾಜದ ಒಳಿತಿದೆ ಎಂಬುದನ್ನು ನಿಶ್ಚಿತ ಮಾಡಿಕೊಂಡು ನಾವು ಕಾರ್ಯಪ್ರವರ್ತರಾಗೋಣ. ಆಗ ಕೂಡಿ ಬೆಳೆದು ಬೆಳಗಿದಾಗ ಬದುಕು ಸರ್ವ

0: ಗಾತ್ರವ್ಯಾಪ್ತ ಬೆಳಕಾಗಿ ನಮ್ಮನ್ನು ಸುಖೀಯ ಸಮಾಜದತ್ತ ಅಡಿಯಿಡುವಂತೆ ಮಾಡುತ್ತದೆ.
1: ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
2: ರೈತ ಬಾಂಧವರೇ ನಮಸ್ಕಾರ. ಮೆಣಸಿನಕಾಯಿ ಕುಷ್ಕಿ ಬೆಳೆಯನ್ನು ಪ್ರಾರಂಭ ಮಾಡಲು ಜೂನ್ ತಿಂಗಳ ಕೊನೆಯವರೆಗೆ ಸಕಾಲವಾಗಿದೆ. ನೀರು ಬಸಿದು ಹೋಗುವಂಥ ಫಲವತ್ತಾದ ಗೋಡು ಮಣ್ಣು ಈ ಬೆಳೆಗೆ ಉತ್ತಮ. ಮರಳು ಮಿಶ್ರಿತ ಕಪ್ಪು ಮತ್ತು ಕೆಂಪು ಗೋಡು ಮಣ್ಣುಗಳಲ್ಲಿ ಈ ಬೆಳೆಯನ್ನು ಚೆನ್ನಾಗಿ ಬೆಳೆಯಬಹುದು. ಸ್ಥಳೀಯ ಮೆಣಸಿನಕಾಯಿ ತಳಿಯಾದ ಬ್ಯಾಡಗಿಯನ್ನು ಧಾರವಾಡ, ಹಾವೇರಿ, ಬಾಗಲಕೋಟ್, ಗದಗ್, ಬೆಳಗಾವಿ ಜಿಲ್ಲೆಗಳಲ್ಲಿ ಮತ್ತು ಸಂಕೇಶ್ವರ ತಳಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ಸುಧಾರಿತ ತಳಿಗಳಾದ NP 46A, ಪೂಸಾಜ್ವಾಲ ಮತ್ತು ಭಾಗ್ಯಲಕ್ಷ್ಮಿ ತಳಿಗಳನ್ನು ಎಲ್ಲ ವಲಯದಲ್ಲಿ ಬೆಳೆಯಬಹುದು. ಮಳೆಯಾಶ್ರಿತ ಬೆಳೆಗೆ ಎಕರೆಗೆ 500 ಗ್ರಾಂ ಬಿತ್ತನೆ ಬೀಜ, 10 ಟನ್ ಕೊಟ್ಟಿಗೆ ಗೊಬ್ಬರ, 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 20 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳು ಬೇಕಾಗ್ತದೆ. ಸಸಿಮಡಿ ತಯಾರಿಕೆ. 1 ಎಕರೆ ಪ್ರದೇಶಕ್ಕೆ ಬೇಕಾಗುವ ಸಸಿಗಳನ್ನು ತಯಾರಿಸಲು 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ 6 ಸಸಿಮಡಿಗಳನ್ನು ತಯಾರಿಸಿ 30 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಹಾಗೂ 0.5 ಕಿಲೋಗ್ರಾಂ 15-15-15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಮಡಿಗೆ ಕೊಟ್ಟು ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆ ಬೀಜವನ್ನು 2 ಗ್ರಾಂ ಥೈರಾಮ್ 75 WP ಶಿಲೇಂದ್ರನಾಶಕದಿಂದ ಉಪಚರಿಸಬೇಕು. 8 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜ ಹಾಕಿ ಅಥವಾ ತೆಳುವಾಗಿ ಮಡಿಗಳಲ್ಲಿ ಬೀಜ ಬಿತ್ತಿ ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿನಿಂದ ಮುಚ್ಚಿ ಬೇಸಿಗೆ ದಿನಗಳಲ್ಲಿ ಮೊಳಕೆ ಬರುವವರೆಗೂ ನೆರಳು ಒದಗಿಸಿ ಪ್ರತಿದಿನ ಸಾಯಂಕಾಲ ನೀರನ್ನು ಪೂರೈಸಬೇಕು. ಬಿತ್ತನೆಯ ನಂತರ ಬೀಜಗಳು 1 ವಾರದಲ್ಲಿ ಮೊಳಕೆಯೊಡೆದು 6 ವಾರಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ. ನಾಟಿ ಮಾಡುವುದಕ್ಕಿಂತ 10 ದಿವಸಗಳ ಮುಂಚೆ ಸಸಿಗಳಿಗೆ ನೀರಿನ ಪ್ರಮಾಣ ಕಡಿಮೆ ಮಾಡುವುದರಿಂದ ಸಸಿಗಳು ಗಡಸಾಗ್ತವೆ. ಬಿತ್ತುವುದಕ್ಕೆ ಮುಂಚೆ ಅಜೋಸ್ಪಿರ್ಲೆಮ್ದಿಂದ ಬೀಜೋಪಚಾರ ಮಾಡಬೇಕು. ಸಸಿಗಳ ಬೇರುಗಳನ್ನು ನಾಟಿ ಮಾಡುವುದಕ್ಕೆ ಮುಂಚೆ ಅಜೋಸ್ಪಿರ್ಲೆಮ್ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳ ದ್ರಾವಣದಲ್ಲಿ ಅದ್ದಿದರೆ 25% ಸಾರಜನಕ ರಾಸಾಯನಿಕ ಗೊಬ್ಬರವನ್ನು ಉಳಿತಾಯ ಮಾಡಬಹುದು. ಅಂತರ ಬೆಳೆಯಾಗಿ ಸೋಯಾ ಅವರೆ, ಹೈಬ್ರಿಡ್ ಹತ್ತಿ ಮತ್ತು ಸೋಯಾ ಅವರೆ, 2 ಸಾಲು ಸೋಯಾ ಅವರೆ ಮತ್ತು 1 ಸಾಲು ಹೈಬ್ರಿಡ್ ಹತ್ತಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 40 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಹೈಬ್ರಿಡ್ ಹತ್ತಿಯನ್ನು 60 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಗೋವಿನಜೋಳ ಮತ್ತು ಸೋಯಾ ಅವರೆ, 1 ಸಾಲು ಗೋವಿನಜೋಳದ ಜೊತೆ 2 ಸಾಲು ಸೋಯಾ ಅವರೆಯನ್ನು ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 30 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರಿಗೆಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಗೋವಿನಜೋಳ 20 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ತಂಬಾಕು ಮತ್ತು ಸೋಯಾ ಅವರೆ, ಸೋಯಾ ಅವರೆಯನ್ನು ಮುಂಗಾರು ಹಂಗಾಮು ಪ್ರಾರಂಭವಾದ ಕೂಡಲೇ ಬಿತ್ತಬೇಕು. ಬಿತ್ತನೆಯನ್ನು 30 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರಿಗೆಯಿಂದ ನಡುವಿನ ತಾಳು ಹುಸಿ ಮಾಡಿ ಬಿತ್ತನೆ ಮಾಡಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ತಂಬಾಕು ಸಸಿಯನ್ನು 60 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
3: ಶ್ರೋತೃ ಬಾಂಧವರೇ, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ SDM ಡಾಕ್ಟರ್,
4: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ OBG ಫಿಸಿಯೋಥೆರಪಿ, SDM ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು PCOS ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

0: ಆಕಾಶವಾಣಿ ಧಾರವಾಡ. ಸುನೀತಿ ಪಥ, ಕಥಾನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಪ್ರಸ್ತುತಿ ಸುರೇಖ ಸುರೇಶ್.
1: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾನಾಟಕ ಭಗವಂತನಲ್ಲಿ ವಿಶ್ವಾಸವಿಡಿ.
2: ಸುಶೀಲಾ, ಏನ ಸುಶೀಲಾ, ಅಡಿಗೆ ಮನೆಯಾಗಿದ್ದೇನು?
3: ಅಲ್ಲ, ಇವತ್ತು ಲಘು ತಯಾರಾಗಿರ್ ನೋಡ್ ದೇವಸ್ಥಾನಕ್ಕೆ
2: ನೋಡ್ಲಿಕ್ಕೆ ನಮ್ಗೆ ಸಮಾಧಾನ ಆಗುದು ನೋಡ ಸುಶೀಲಾ. ಅಲ್ಲ ಸುಶೀಲಾ, ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ದೇವ್ರ ದರ್ಶನ ಆಗ್ಲಿಕ್ಕೆ ನಮ್ಗೆ ಸಮಾಧಾನ ಆಗುದು.
3: ಹೋಗಿ ಬರ್ರಿ, ಹೋಗಿ ಬರ್ರಿ.
2: ಅಲ್ಲ ಈಗ ಮತ್ತೆ ಏನಾರ ತಗೊಂಡ್ಬರ್ಬೇಕನು? ಅಡಿಗೆ ಮನೆಗೆ ಏನ್ ಸಾಮಾನ ಆಗ್ಯಾವನು? ಮತ್ತೆ
3: ಇಲ್ಲ ಇಲ್ಲ, ಮೊನ್ನೆರ ತಗೊಂಡ್ ಬಂದಿರಲ್ಲ, ಎಲ್ಲಾ ಅದಾವ ತಗೋರಿ ಸಾಮಾನ.
4: ನಮಸ್ಕಾರ ರೀ ಸೌಕರ.
3: ನಮಸ್ಕಾರ ಬರ್ರಿ
2: ಜಯಣ್ಣ, ಬರ್ರಿ ಬರ್ರಿ.
4: ನೀವು ಎಲ್ಲಿಗೆ ಹೊಟ್ಟಂಗ್ ಕಾಣಕತ್ತೈತಿ?
2: ನೀ ಹೇಳ್ದಂಗ ಜಯಣ್ಣ, ಹಂಗ ಗುಡಿಗಟ್ ಹೋಗಿ ಬಂದು ಕೆಲಸ ಮಾಡ್ಕೊಂಡ್ ಬರ್ಬೇಕಂತ ಹಂಗ ತಯಾರಾಗತ್ತಿದ್ ನೋಡು.
4: ನೀವು ದಿನಾಲು ತಪ್ಪದ ಬೆಳಿಗ್ಗೆ ದೇವಸ್ಥಾನಕ್ ಹೋಗುದು, ದೇವಸ್ಥಾನದಾಗ ಗಂಟೆ ಗಟ್ಟಲೆ ಧ್ಯಾನ ಮಾಡುದು, ಪೂಜೆ ಮಾಡುದು ಎಲ್ಲಾರ್ಗು ಗೊತ್ತೈತಿ.
3: ನೋಡು ಜಯಣ್ಣ, ಜಯಣ್ಣ, ನಮ್ಮ ಮನೆಯವರು ದಿನಾಲು ಬೇರೆ ಏನಾರ ತಪ್ಪಿಸ್ತಾರ, ಆದ್ರೆ ಅದು ಗುಡಿಗೆ ಹೋಗುದನ್ನ ತಪ್ಪಸಂಗಿಲ್ಲ ನೋಡು.
4: ಬರೀ ದೇವ್ರ ಪೂಜೆ ಮಾಡುದು ಅಷ್ಟೇ ಅಲ್ರಿ, ಅವರು ಹೆಸರಿಗೆ ತಕ್ಕಂಗ ಧರ್ಮಿಷ್ಠ ಅದಾರ, ನೀತಿವಂತರ ಅದಾರ, ದಾನಕ್ಕಂತೂ ಎತ್ತಿದ ಕೈ ಅವ್ರದ್ದು.
2: ಜಯಣ್ಣ ಬಾಳ ಹೋಗಲ್ಬೇಡ್ರಪ್ಪ,
4: ನಾ ಹೇಳಕತ್ತಿದ್ದು ಹೊಗಳಿಕೆ ಮಾತಲ್ರಿ, ಸತ್ಯದ ಮಾತು. ನೀವ್ ಯಾವಾಗ್ಲೂ ಪರಹಿತ ಬಯಸ್ತೀರಿ, ಬೇಡಿ ಬಂದವ್ರಿಗೆ ನೀವ್ ಎಂದೂ ಬರಿಗೆಯಲ್ಲಿ ಕಳಿಸಿದವರಲ್ಲ, ನೀವ್ ಯಾವಾಗ್ಲೂ ಒಳ್ಳೆ ಯೋಚನೆ ಮಾಡ್ತೀರಿ, ನುಡಿದಂತ ನಡೀತೀರಿ. ನಾನು ಸುಮ್ಮನೆ ಈ ಕಡೆ ಹೊಂಟಿದ್ದೆ, ನಿಮ್ಮನ್ ನೋಡಿದ ಕೂಡೆ ದೇವ್ರು ನೋಡಿದಷ್ಟು ಖುಷಿ ಆತ್ ನೋಡ್ರಿ.
2: ಎಂತ ಮಾತ್ ಹೇಳ್ತೀರಿ ಜಯಪ್ಪ, ಹಾಲು ಕುಡ್ದಷ್ಟು ಸಂತೋಷ ಆತ್ ನೋಡ್ರಿ.
4: ದೇವಸ್ಥಾನಕ್ ಹೋಗುವ ಅವಸರದಾಗ ಇದ್ದಂಗ ಕಾಣಿಸ್ತೈತಿ ನೀವು. ನಾನು ಬರ್ತೀನ್ರಿ. ಇನ್ನ
2: ಸುಶೀಲಾ, ಇವ್ರು ಜಯಣ್ಣ ಹಂಗ ಹೊಂಟಾರ, ಏನ ಒಂದ್ ಕಪ್ ಚಾ ಕೊಡ್ತೀನಿ?
4: ಬೇಡ್ರಿ, ನಾ ಎಲ್ಲ ಮುಗಿಸ್ಕೊಂಡ ಬಂದಿನಿ.
3: ಒಂದ್ ಕಪ್ ಚಾ ಕುಡಿದು ಹೋಗಿರಿ ಬರ್ರಿ.
5: ನಾವು ಒಬ್ಬ ಕಳ್ಳ, ಕಳುವಿನಿಂದ ಜೀವನ ಸಾಗಿಸ್ತೇನೆ, ಆದ್ರೆ ಅಲ್ಲಿಷ್ಟು ಇಲ್ಲಿಷ್ಟು ಇಟೀಟ ಕಳು ಮಾಡೋದ್ರಿಂದ ಬಂದ ರೊಕ್ಕ ಸಾಲ್ವಲ್ತು. ಅಲ್ಲದ ಇವತ್ತು ದೇವಸ್ಥಾನಕ್ಕೆ ಲಘೂನ ಬಂದುಬಿಟ್ಟೇನೆ. ದೇವಸ್ಥಾನದಾಗ ಯಾರೂ ಇಲ್ಲ, ದೇವಸ್ಥಾನದ ಆಭರಣ ರೊಕ್ಕ ಎಲ್ಲ ದೋಚಿಕೊಂಡು ಹೋಗ್ತೇನೆ.

0: ಎಂಥ ಒಂದು ವಾತಾವರಣ ಐತಿ, ಏನು ಪ್ರಶಸ್ತ ವಾತಾವರಣ. ಈ ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲಿ ಹೋಗ್ಬೇಕು ಅನ್ಸಂಗೆ ಇಲ್ಲ. ಈ ದೇವ್ರು ನೋಡಿದ್ರೆ ಅಗದಿ ನನ್ನ ಮನಸ್ಸು ಇದ್ರಾಗ ಮುಣಿಗೆ ಹೋಗ್ಬಿಡ್ತೈತಿ. ಮೊದಲ ಕುಂತು ಧ್ಯಾನ ಮಾಡ್ತೀನಿ, ಇಲ್ಲಿ ಒಂದು ಧ್ಯಾನ ಮಾಡಿದ್ರೆ ಸಮಾಧಾನ ಬೇರೆ. ಎಂಥ ಸಮಾಧಾನ ಆಯ್ತು. ದೇವಸ್ಥಾನಕ್ಕೆ ಬಂದು ಈ ಧ್ಯಾನ ಮಾಡಿದ ಮೇಲೆ ಇದೊಂದು ಸಮಾಧಾನ ಬೇರೆ. ದೇವ್ರ ಎಲ್ಲ ನಿನ್ನೆ ಕೊಡಿದ್ ನೋಡಪ್ಪ.
1: ಅಲ್ಲ, ಇವತ್ತು ಯಾಕೋ
0: ಮನೆಗೆ ಹೋಗ್ಬೇಕು.
1: ಇದು ಒಂದು ವಾತಾವರಣ ಬದ್ಲಿ ಅನ್ಸತೈತಲ್ಲ. ನಾ ಹೆಜ್ಜೆ ಇಟ್ಕೊಡ್ಲಿ ದೇವಸ್ಥಾನದ ಆವರಣದ ಒಳಗ
0: ಮಳಿ ನಿಂತ ಕಾಣುತ್ತೆ.
1: ಏನೋ ಏನೋ ಅಪಶಕಣ ಆದಾಗಾತು. ಅಯ್ಯೋ, ನನ್ನ ಎದಿ ಹೊಡ್ಕೊಳತೈತಿ. ಏನಾಗಿರ್ಬೋದು? ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಘಾತ್ ಆಗಿದೆ. ಅಯ್ಯೋ, ದೇವಸ್ಥಾನದ ದೇವರ ಆಭರಣ ಯಾರೋ ಕಳುವು ಮಾಡ್ಯಾರ. ಅಯ್ಯೋ, ಬರ್ರಿ, ಯಾರದ್ರಿ? ಯಾರೋ ಬಂದಾರ, ಕಳ್ತಾರ ಮಾಡ್ಯಾರ. ಅಲ್ಲಿ ಕಳ್ಳ ನನಗಿಂತ ಮೊದ್ಲು ಬಂದು ಕುಂತಿದ್ಯಲ್ಲ ಇಲ್ಲಿ. ನೀನು
0: ಧ್ಯಾನ ಮಾಡಕ್ ಬಂದೀನಿ.
1: ಸುಳ್ಳು ಹೇಳ್ತಿ, ದೇವ್ರ ಬಂದು ಸುಳ್ಳು ಹೇಳತಿ. ಎಲ್ಲ ಕಳ್ತಾನ ಮಾಡ್ಕೊಂಡು ಎಲ್ಲಿಟ್ಟು ಎಲ್ಲಿಟ್ಟು ಬಂದಿ?
2: ದೇವ್ರ ಆಭರಣ ಕದ್ದಾನ, ಅವನ್ನ ಬಿಡ್ಬೇಡ್ರಿ, ಬಿಡ್ಬೇಡ್ರಿ, ಅವನ್ನ ಹೊಡಿರಿ, ಅವನಿಗೆ ಹೊಡಿರಿ. ಅವನ್ ಕಡೆಯಿಂದ ದೇವ್ರ ಆಭರಣ ಇಸ್ಕೋರಿ.
0: ನಾ ಕಳ್ಳಲ್ರಿ, ನಮ್ ಊರಿನ ಜನರು ಕರೆದ್ರ ಕೇಳ್ರಿ, ಸಾರಸಾರ ವಿಚಾರ ಮಾಡ್ರಿಪ್ಪ. ನಾ ಕಳ್ಳಲ್ರಿ, ನಾನು ಧರ್ಮಣ್ಣದೇನ್ರಿ.
1: ಓ, ಧರ್ಮಣ್ಣ ಅಂತ ಹೆಸರು ಬೇರೆ ಧರ್ಮಣ್ಣ. ನೋಡ್ರಿ ಇವನ್ನ ನೋಡ್ರಿ, ಇಕ್ರಿ ಅವ್ನ ಮುಖಕ್ಕೆ.

0: ಗ್ರೌಂಡ್.
1: ಹೊಡಿಬೇಡ್ರಿ
2: ಏ ಸುಮ್ನೆ ರೀ, ಸುಮ್ನೆ ಇರಲಿಲ್ಲ. ಏ ಅವ ಧರ್ಮಣ ರೀ, ಇಪ್ಪ ನಮ್ಮ ಮನುಷ್ಯ ಅವ, ದೇವ್ರಂತ ಮನುಷ್ಯ ಅವ.
3: ನಿರಪರಾಧಿ ಆದ ನನಗ ಎಂತ ಏನಿದೆ ಶಿಕ್ಷೆ?
2: ಅಲ್ರಿ ಪೂಜಾರ, ಹಳೆ ಪೂಜಾರಿಗಳು ಹೋದ್ಮೇಲೆ ನೀವು ಹೊಸ ಬಂದಿರಿ,
0: ಹೌದು.
2: ನಿಮ್ಗ ಧರ್ಮಣ್ಣನ ಬಗ್ಗೆ ಗೊತ್ತಿಲ್ಲ. ಅವನ್ ಏನು ಎತ್ತ ಅಂತ ತಿಳ್ಕೊಳ್ಳಾರ್ದ ಕಳ್ಳ ಅಂದ್ಬಿಟ್ರಿ.
0: ಅಲ್ರಿ ಅವ್ ಹೇಳಾರ ಹೇಳ್ಬೇಕಿಲ್ರಿ, ಮತ್ತೆ ಕಳ್ಳನ ಗದನೆಲ್ಲ ಮೂಲ ಕುಂತಿದ್ರು ಗರ್ಭಗುಡಿ ಬಾಳ ತಗೊಂಡು ತೆಗಿಬೇಕಂತ ಮಾಡಿದಾಗ ಎಲ್ಲ ಕಳ್ಳತನ ಆಗಿ ಬಿಟ್ಟಿತ್ತು. ಹೆಂಗ ಕದ್ಲೆ ಕೂತಿದ್ರಲ್ಲ, ನನಗ ಅದ ಅನುಮಾನ ಬಂತ.
2: ಹೌದೌದು, ನೀವು ಅನುಮಾನಕ್ಕೆ ಬಲಿಯಾಗಿರಿ.
0: ನಿಮ್ ಮ್ಯಾಲ ಸುಮ್ನೆ ಸಂಶಯ ತಾಳಿದೀವ್ರಿಪ್ಪ ನಾವು, ಕ್ಷಮ ಮಾಡಿ.
3: ಮುಗಿದ ಹೋಗೈತೆ, ಎಲ್ಲ ಮುಗಿದ ಹೋಗಿದೆ
2: ಧರ್ಮಣ್ಣ, ಸಮಾಧಾನ ಮಾಡ್ಕೋ ಧರ್ಮಣ್ಣ.
3: ಇವತ್ ಎದ್ದ ವೇಳೆ ಸರಿ ಇಲ್ಲಿ ಕಾಣುತ್ತೆ ಜಯಣ್ಣ. ನೀವು ಬಂದ್ರಿ ಅಂತ ನಂದ ಜೀವ ಉಳಿತ, ಹೆಂಗಾರ ಮಾಡಿ ಹೋಗ್ತೀನಿರಪ್ಪ ಮನೆಗೆ ಹೋಗಿ.
0: ಕಾಕೊಂಡು
2: ಕರ್ಕೊಂಡು ಹೋಗ್ತೀನಿ.
3: ಇಲ್ಲ ಜಯಣ್ಣ, ನಾ ಹೋಗ್ತೀನಿ ಹೋಗ್ತೀನಿ. ಇರ್ಲಿಲ್ರಿ, ನಾ ಹೋಗ್ತೀನಿ.
2: ಆಟೋ ಮಾಡ್ಕೊಂಡು ಹೋಗ್ತೀರಿ ಹಂಗಂದ್ರೆ?
3: ಇಲ್ಲ ಹೋಗ್ತೀನಿ.
4: ಕಾಲಿಗೆ ಬಿತ್ತಲ್ರಿ ಹೊಡ್ತ ಸತ್ನಪ್ಪ ಅಪ್ಪ ನಾನು.
2: ಏನಾಯ್ತು ಧರ್ಮಣ್ಣ, ಏನಾಯ್ತು? ಏನ್ ಮಾಡ್ಕೊಂಡು ಅಲ್ಲೋ, ಏನ್ ಗಾಡಿ ಹೊಡೆದಂಗ್ ಕಾಣಿಸುತ್ತೆ ನಿನಗೆ?
4: ಕಾಲು ಮುರ್ದ ಹೋತ್ರಿ, ನನ್ನ ಕಾಲು ಮುರ್ದ ಹೋತೋ ಅಪ್ಪ. ಅಯ್ಯೋ,
2: ಈಗೆಲ್ಲ ಗುಡಿಯಾಗ ಮೈ ಉಳೆ ತಡಿಸಿದ್ರ ಅವಂಗ. ಈಗ ಹೊರಗ್ ಬಂದ ಏನ್ ನೋಡ್ರಿ,
3: ದವಾಖಾನಿ ಕರ್ಕೊಂಡು ಹೋಗ್ರಿ ಜಯಣ್ಣ. ಅಯ್ಯೋ ಅಪ್ಪ, ಇವತ್ ನಾ ಎದ್ದ ಗಳಿಗೆನ ಚಲೋ ಇಲ್ರಿ.
4: ಅಯ್ಯೋ, ನೋವು ಆಗ್ತಾ ಇದ್ದೀರಿ.
5: ಅಂತೂ ದೇವಸ್ಥಾನದ ಆಭರಣ ರೊಕ್ಕ ಎಲ್ಲ ಕದ್ದು ಯಶಸ್ವಿ ಆದೆ. ಎಲ್ಲಾನು ಮಾರಿ ಸಾಕಷ್ಟು ಕೊಡೋದು ತಿಂದು ಮಜಾ ಮಾಡೇನಿ. ಯಾರು ನನಗೇನು ಮಾಡುತ್ತಾರೆ? ದೇವ್ರ ರೊಕ್ಕ ಕದ್ದೆ, ಅವಾಗ ನನಗೇನು ಮಾಡೋಕ್ಕಾಗಲಿಲ್ಲ. ದೇವ್ರನ್ನ ತೋರಿಸಿ ಬಿಡ್ತೇನೆ, ದೇವರು ನನಗೇನು ಮಾಡೋಕ್ಕಾಗೋದಿಲ್ಲ, ಅವನಿಂದ ಮಾಡೋಕ್ಕ ಸಾಧ್ಯನೂ ಇಲ್ಲ. ಏಯ್ ದೇವ್ರ, ಇವತ್ತು ನಿನ್ನ ಸೋಲಿಸಿಬಿಡ್ತೇನೆ. ನಾನು ವೀರ ಶೂರ ವಿರಾಜಿ ವೀರ, ಹಿಂಗ ದೇವಸ್ಥಾನದ ವಸ್ತುಗಳನ್ನು ಕಳುವು ಮಾಡ್ಕೊಂತನಾಗಿರುತ್ತೇನೆ. ನನ್ನ ತಡಕ ಆ ದೇವ್ರಿಗೇನು ಸಾಧ್ಯ ಇಲ್ಲ.
6: ಏ ಪೂಜಾರಪ್ಪ, ನೋಡಿದಿ ಈ ಕಳ್ಳ ಹೇಳಿದ ಮಾತನ್ನು ಕೇಳಿಸ್ಕೊಂಡೇನ? ನಾನೇ ದೇವಸ್ಥಾನದ ಆಭರಣ ಹಣ ಕದ್ದಿದ್ದೇನೆ ಅಂದ ಕೂ ಕೂಗ್ ಹೇಳಕತ್ತಾನ. ನೀ ನೋಡಿದ್ರ ಆ ಅಮಾಯಕ ಧರ್ಮಣ್ಣನ ಮೇಲೆ ಆರೋಪ ಹೊರಿಸಿ ನಾವೆಲ್ಲಾರು ಕೂಡಿ ಹೊಡಿಯಂಗಾತ.
0: ಅಲ್ರಿಪ್ಪ, ನಾ ದೇವಸ್ಥಾನದೊಳಗ ಪ್ರವೇಶ ಮಾಡಿದಾಗ ಧರ್ಮಣ್ಣ ಅವ್ರ ಒಬ್ಬರ ಇದ್ರಲ್ಲ, ಅದಕ್ಕೆ ತಪ್ಪು ಭಾವಿಸಿ ನಾನು ಆ ಕಳ್ಳನ್ನು ನಿರ್ಣಯಕ್ಕೆ ಬಂದ್ಬಿಟ್ಟೆ. ನನ್ನಿಂದ ಪ್ರಮಾದ ಆತ್ರಿಪ್ಪ, ಪ್ರಮಾದ ಆತ.
7: ಅಲ್ರಿ ಪೂಜಾರಪ್ಪ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹಿರಿಯರು ಹೇಳಿದ್ದಾರೆ. ನಿಮ್ದು ಅಕ್ಷಮ್ಯ ಅಪರಾಧ ಐತ್ರಿ, ನೀವು ಒಂದ್ ಸ್ವಲ್ಪ ವಿಚಾರ ಮಾಡಿ ಹೇಳ್ಬೇಕಾಗಿತ್ರಿ ಮಂದಿಗೆ.
0: ಹೌದ್ರಿ ಅಕ್ಕಾರ, ತಪ್ಪಾತ್ರಿಪ್ಪ ಅಂದ, ಕ್ಷಮ ಮಾಡ್ರಿಪ್ಪ, ಕ್ಷಮ ಮಾಡ್ರಿ.
3: ಅಯ್ಯೋ ಅಯ್ಯೋ,
8: ಏನ್ರಿ ಇದು, ಏನ್ ಗ್ರಹಚಾರ ಅಂತೀನಿ. ಆ ಹಳ ಜನ ನಿಮ್ಗ ಮೂಳಿ ಮುರಿಯುವಂಗ ಹೊಡೆದ್ ಬಿಟ್ಟಾರ. ಅದ್ ಎಷ್ಟು ಚಿತ್ರ ಹಿಂಸೆ ಕೊಟ್ಟಾರಲ್ಲ, ಕಳ್ಳ ಅನ್ನು ಪಟ್ಟ ಕಟ್ಟಿ ಅನ್ಯಾಯ ಮಾಡ್ಯಾರಲ್ರಿ, ಅನ್ಯಾಯ ಮಾಡ್ಯಾರು.
3: ಇರ್ಲಿ ಸುಶೀಲ, ಸಮಾಧಾನ ಮಾಡ್ಕೋ. ಅಲ್ಲ ಅಯ್ಯೋ, ಇರ್ಲಿ ಇರ್ಲಿ,
8: ನನಗಂತೂ ನೋಡಕ್ಕಾಗುವಲ್ದು ನಿಮ್ ಪರಿಸ್ಥಿತಿ.
3: ಸುಶೀಲ ಸಮಾಧಾನ ಮಾಡ್ಕೋ, ಎಲ್ಲ ನನ್ ಗ್ರಹಚಾರ ಐತಿ. ನಾನು ತಪ್ಪ ಮಾಡ್ಲಿಕ್ಕಂದ್ರು ಎಷ್ಟು ಪೆಟ್ಟಾಗೈತ ಅಂದ್ರೆ ನನಗ ಇಷ್ಟು ತ್ರಾಸ ಆಗೈತಿ. ಗಾಡಿ ಬಂದ್ ಬೇರೆ ಹೊಡಿತು, ಯಪ್ಪ ನನ್ ಕಾಲ ಮುರಿದೋತು.
8: ಎಂತ ಅವಮಾನ ರೀ, ಅವರೆಲ್ಲ ಹೊಡೆದ್ ನಿಮಗ.
3: ಅದನ್ನೆಲ್ಲ ವಿಚಾರ ಮಾಡೋಂಗಿಲ್ಲ, ಅವ್ರ ಪಾಪ ಅವ್ರು ಏನ್ ಮಾಡಾಕತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನ ಕಳ್ಳ ಅಂತ ತಿಳ್ಕೊಂಡಿದ್ರು ಕಾಣುತ್ತೆ. ಏನಾದ್ರು ನಾವು ಪೂಜೆ ಮಾಡೋ ದೇವ್ರು ನಮ್ಮನ್ನ ಕೈ ಬಿಡುದಿಲ್ಲ ಸುಶೀಲ.
8: ನನಗಂತೂ ದೇವ್ರ ಮೇಲೆ ನಂಬಿಕೆನ ಹೊರಟು ಹೋಗಿದ್ ನೋಡ್ರಿ. ನಿಮ್ಮಂತವ್ರಿಗೆ ಈ ತರ ಅವಮಾನ ಮಾಡಿದ್ದು ಅಲ್ದ, ನನ್ನ ದೈಹಿಕವಾಗಿ ಎಷ್ಟು ಹಿಂಸೆ ಕೊಟ್ಟಾರ, ಹೊಡೆದಾರ ನಿಮಗ, ಬಡದಾರ. ಇದೇನ್ರಿ ಇದು, ಒಳ್ಳೆಯವ್ರಿಗೆ ಇದು ಕಾಲಲ್ಲ ನೋಡ್ರಿ.
3: ಸುಶೀಲ ಸುಶೀಲ, ದೇವ್ರದು ಯಾವಾಗ್ಲೂ ಕಾಯು ಭಾಷೆ ಕೊಲ್ಲು ಭಾಷೆ ಅಲ್ಲ ಅವ್ರದ್ದು. ಆಗಿದ್ದೆಲ್ಲನೂ ಸಹಿಸ್ಕೊಳ್ಳುವಂತ ಶಕ್ತಿ ನಮ್ ಕೊಡಪ್ಪ ದೇವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ.
8: ಡಾಕ್ಟರ್
3: ಸಮಾಧಾನ ಮಾಡ್,
8: ಸರಿಯಾಗಿ ಪರೀಕ್ಷೆ ಮಾಡ್ಯಾರ ಬಿಡ್ರಿ, ಮತ್ತ ಉಪಚಾರನು ಮಾಡ್ಲಿಕ್ಕತ್ತಾರ. ಲಘು ಆರಾಮ ಆಗ್ರಪ್ಪ ನೀವು, ನೀವು ಲಘು ಆರಾಮ ಆದ್ರ ನೋಡ್ರಿ ನನಗ್ ಖುಷಿ ಆಗೋದು. ಇದನ್ನೆಲ್ಲ ಒಂದ್ ಕೆಟ್ಟ ಕನಸು ಅಂತ ತಿಳ್ಕೊಂಡು ಸರಿಯಾಗಿ ಊಟ ಮಾಡ್ರಿ, ಬಿಸಿ ಬಿಸಿ ಮಾಡ್ಕೊಡ್ತೀನಿ ನಾನು. ಔಷಧಿ ತಪ್ಪದ ತಗೊಳ್ರಿ, ಲಘು ಆರಾಮ ಹಾಕಿರಿ, ಮೊದಲನೇ ಹಾಕಿರಿ.
3: ಒಂದ್ ತಿಳ್ಕೊ ಸುಶೀಲಾ, ಈಗ ಇಷ್ಟ್ರಾಗನ ಮುಗೀತಂತ ತಿಳ್ಕೊಳ್ಳೋ ಬದಕ್ ಆರಾಮ ಆಗ.

0: ಬರ್ತೀವಲ್ಲ, ಇನ್ನಷ್ಟು ನಮ್ಮ ದೇವ್ರ ಮೇಲಿನ ಭಕ್ತಿ ಜಾಸ್ತಿ ಆಗ್ಬೇಕು ಸುಶೀಲ. ಮೊದಲನೇಗನ ಅಚಲ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋಣಂತೆ. ದೇವರು ನಮ್ ರಕ್ಷಣೆ ಮಾಡ್ತಾನ, ರಕ್ಷಣೆ ಮಾಡ್ತಾನ. ನೀ ಚಿಂತೆ ಯಾಕೆ ಮಾಡ್ತಿದಿ? ನಿದ್ದೆ ಬರ್ಲಿಕ್ಕೈತಲ್ಲ ಸುಶೀಲ.
1: ಈಗೊಂದು ಗುಳಿಗೆ ಉಳಿದದ, ನಿಮಗ್ ಕೊಡೋದು ತಗೊಳ್ರಿ, ಇದನ್ನ ತಗೊಳ್ರಿ, ಮಲ್ಕೊಂಬಿಡ್ರಿ.
0: ಇನ್ ಮಲ್ಕೊಂಡ್ಬಿಡ್ತೀನಿ.
1: ಆಯ್ತಾಯ್ತು.
2: ಇವತ್ತು ಯಾಕೋ ನನ್ನ ಕಣ್ಣು ಮುಚ್ಚಂಗಾಗತ್ತವಲ್ಲ.
3: ಧರ್ಮಣ್ಣ ಸದಾ ಧರ್ಮ ಮಾರ್ಗದಲ್ಲಿ ನಡೆದು ಜೀವನದುದ್ದಕ್ಕೂ ದಾನ ಧರ್ಮ ಮಾಡಿ ಪರೋಪಕಾರಿಯಾಗಿ ನಿತ್ಯ ದೇವರ ಪೂಜೆಯನ್ನು ಮಾಡುತ್ತಾ ಎಲ್ಲರಿಂದಲೂ ಸೈ ಎನಿಸಿಕೊಂಡು ಬಹುದಿನಗಳವರೆಗೆ ಬದುಕಿ ಸಹಜ ಮರಣವನ್ನು ಹೊಂದಿ ಶಿವನ ಪಾದ ಸೇರಿದ, ಇನ್ನೊಂದೆಡೆ ಕಳ್ಳತನದಿಂದಲೇ ಬದುಕಿ ಕುಡಿತಕ್ಕೆ ಬಲಿಯಾಗಿ ಅನೇಕ ಮಾರಕ ರೋಗಗಳಿಗೆ ತುತ್ತಾಗಿ ಜೀವನವನ್ನು ನರಳುತ್ತಲೇ ಕಳೆದ, ಒಂದು ದಿನ ಅನಾಥಹಣವಾಗಿ ಸತ್ತು ಹೋದ. ಈಗ ಯಮಲೋಕದಲ್ಲಿ ಯಮರಾಜ ಮತ್ತು ಧರ್ಮಣ್ಣರ ನಡುವೆ ನಡೆಯುವ ಸಂವಾದವನ್ನ ಆಲಿಸೋಣ.
4: ಓ ಧರ್ಮಣ್ಣ, ನೀನು ನನ್ನೆದುರಿನಲ್ಲಿ ಏನೆನ್ನೋ ಹೇಳಬೇಕೆನ್ನುವ ತವಕದಲ್ಲಿದ್ದಂತೆ ಕಾಣುತ್ತದೆ, ಏನು ನಿನ್ನ ಅಹವಾಲು?
0: ಧರ್ಮದೇವತೆಯಾದ ಯಮಧರ್ಮನೇ
4: ಹೇಳು,
0: ನನ್ನ ಜೀವನದಲ್ಲಿ ಆದದ್ದು ಅದೆಂತಹ ನ್ಯಾಯ? ಜೀವನ ಪರ್ಯಂತ ಅನವರತ ಆಚೆ ಈಚೆ ಎಂದಿಗೂ ಸರಿದಾಡದೆ ಸದಾ ಧರ್ಮ ಮಾರ್ಗದಲ್ಲಿ ನಾನು ನಡೆದೆ, ನಿತ್ಯ ದೇವರ ಪೂಜೆಯನ್ನು ಮಾಡಿದೆ. ಆದರೂ ನಾನು ಮಾಡದ ತಪ್ಪಿಗೆ, ಅಂದರೆ ದೇವಸ್ಥಾನದಲ್ಲಾದ ಕಳ್ಳತನಕ್ಕೆ ಪೂಜಾರಿ ಹಾಗೂ ಜನರು ನನ್ನನ್ನೇ ಅಪರಾಧಿ ಎಂದು ತೀರ್ಮಾನಿಸಿ ಪ್ರಾಣ ಹೋಗುವವರಿಗೆ ಹಿಗ್ಗಾಮುಗ್ಗ ಹೊಡೆದು ಚಿತ್ರ ಹಿಂಸೆ ಕೊಟ್ಟರು.
4: ಅದು ವಿಧಿ ಧರ್ಮಣ್ಣ, ವಿಧಿ.
0: ಅಷ್ಟೇಕೆ, ವಾಹನದ ಅಪಘಾತದಿಂದಲೂ ಕೂಡ ನಾನು ನೋವನ್ನು ಅನುಭವಿಸಿದೆ ಯಮಧರ್ಮರಾಜ. ಇದು ಅಲ್ಲದೆ ದೇವಸ್ಥಾನದಲ್ಲಿ ನಿಜವಾಗಿಯೂ ಕಳ್ಳತನ ಮಾಡಿದವನಿಗೆ ಬಂಗಾರ ಬೆಳ್ಳಿ ಹಣ ಸಿಕ್ಕಿತು. ನನಗೆ ಹೊಡೆತದೊಂದಿಗೆ ವಾಹನ ಡಿಕ್ಕಿ. ಧರ್ಮದೇವತೆಯಾದ ಯಮಧರ್ಮನೇ, ಇದು ಯಾವ ಸೀಮೆಯ ನ್ಯಾಯ?
4: ಕೇಳು ಧರ್ಮಣ್ಣ, ಕೇಳು, ಸರಿಯಾಗಿ ಕೇಳಿಸಿಕೋ.
0: ಹೇಳಿ ಬುದ್ಧಿ.
4: ನಿನಗೆ ಡಿಕ್ಕಿಯಾದ ಕಾಲವೇ ನಿನ್ನ ಜೀವನದ ಕೊನೆ ಘಳಿಗೆ ಆಗಿತ್ತು.
0: ಹೌದೇ?
4: ಗೊತ್ತಾ? ಆದರೆ ನೀನು ಧರ್ಮ ಮಾರ್ಗದಲ್ಲಿ ನಡೆದಿದ್ದರಿಂದ, ದಾನ ಧರ್ಮ ಮಾಡಿದ್ದರಿಂದ, ಯಾವಾಗಲೂ ಮತ್ತೊಬ್ಬರಿಗೆ ಕೇಡು ಮಾಡದೆ ಅವರಿಗೆ ಒಳ್ಳೆಯದನ್ನೇ ಮಾಡಿದ್ದರಿಂದ ನಿನಗೆ ಹೆಚ್ಚಿನ ಕಾಲಾವಕಾಶ ಸಿಕ್ಕಿತು ಧರ್ಮಣ್ಣ. ನೀನು ನಿನ್ನ ಧರ್ಮತನದಿಂದಲೇ ಉಳಿದೆ ಧರ್ಮಣ್ಣ, ಧರ್ಮತನದಿಂದಲೇ ಉಳಿದೆ. ಕಳ್ಳನ ವಿಷಯವಾಗಿ ಹೇಳುವುದಾದರೆ ಆತ ಏನಾದ ಗೊತ್ತೇ? ಏನಾದ ಗೊತ್ತೇ ಧರ್ಮಣ್ಣ?
0: ಏನಾಯ್ತು ಬುದ್ಧಿ?
4: ಆತ ಗುಡಿಯಲ್ಲಿ ಕಳವು ಮಾಡಿದ, ನಂತರ ಅವನಿಗೆ ಏನೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ.
0: ಹೌದೇ?
4: ಆ ತಿರುಕನಂತೆ ಭಿಕ್ಷೆ ಬೇಡಿ ದರಿದ್ರನಾಗಿ ದಿನಾಲು ನರಳಿ ನರಳಿ ನರಳಿ ನೋವು ಅನುಭವಿಸಿ ಸತ್ತ.
0: ಹೀಗೆ?
4: ಆ ನಿನ್ನ ಪ್ರಕಾರ ಆತ ಬೆಳ್ಳಿ ಬಂಗಾರದಿಂದ ಕೋಟಿ ನಾರಾಯಣನಾಗಬೇಕಾಗಿತ್ತು. ಆದರೆ ಆತ ದುರಾಚಾರಿಯಾಗಿ ದುರ್ಮಾರ್ಗದಲ್ಲಿ ನಡೆದಿದ್ದರಿಂದ ಹಾಗೆ ಆಗಲಿಲ್ಲ. ಅವನ ತಪ್ಪಿಗೆ ಶಿಕ್ಷೆ ಆಗಿದೆ, ಶಿಕ್ಷೆ ಭಯಂಕರ ಶಿಕ್ಷೆ ಆಗಿದೆ.
0: ಓ ಹೌದೇ?
4: ಆ ಇನ್ನೂ ಕೇಳು ಧರ್ಮಣ್ಣ, ನಾವು ಆತಂಕದಿಂದ ಭಗವಂತನ ಕೃಪೆಗೆ ಎಂದೂ ಆಸೆ ಮಾಡಬಾರದು. ಭಗವಂತ ಎಲ್ಲರಿಗೂ ನ್ಯಾಯ ಒದಗಿಸುತ್ತಾನೆ ಎಂಬುದರಲ್ಲಿ ವಿಶ್ವಾಸ ಇಡಬೇಕು ಧರ್ಮಣ್ಣ, ವಿಶ್ವಾಸ ಇಡಬೇಕು.
0: ಧನ್ಯೋಸ್ಮಿ ಯಮಧರ್ಮರಾಜ, ಧನ್ಯೋಸ್ಮಿ.
5: ಭಗವಂತನಲ್ಲಿ ವಿಶ್ವಾಸವಿಡಿ ಕಥಾನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಬಸು ಬೇವಿನ್ ಗಿಡದ್, ಶರಣಬಸವ ಚೋಳಿನ್, ವೀರಣ್ಣ ಪತ್ತಾರ್, ಸುರೇಖಾ ಸುರೇಶ್, ಚಂದ್ರಶೇಖರ್ ತೆಂಬದ್ಮನಿ, ರಾಖಿ ಹಾನ್ಗಲ್, ಸುಮಾ ಎಸ್ ಹಾಗೂ ನವೀನ್ ಮಹಾಲೆ.
6: ಕಥಾ ನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು. ಮೂಲ ಕಥೆ ಜಗನ್ನಾಥ್ ಜಮಾದಾರ್,

0: ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಸಂಕಲನ ಚಂದ್ರಶೇಖರ್ ತೆಂಬದಮನಿ, ಪ್ರಸ್ತುತಿ ಸುರೇಖಾ ಸುರೇಶ್.
1: ಪ್ರತಿ ವಾರ ತಪ್ಪದೆ ಕೇಳಿ ಸುನೀತಿ ಪಥ.
2: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಲೇಸರ್ ಕಟಿಂಗ್ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆ ಪಾಟೀಲ್.
3: ಲೇಸರ್ ಕಟ್ಟಿಂಗ್ ತಂತ್ರಜ್ಞಾನ ಬೆಳಕಿನ ಕಿರಣದಿಂದ ವಿವಿಧ ಸಾಮಗ್ರಿಗಳನ್ನು ಬೇಕಾದ ಸ್ವರೂಪದಲ್ಲಿ ಕತ್ತರಿಸುವ ಅದ್ಭುತ ತಂತ್ರಜ್ಞಾನ. ಈ ತಂತ್ರಜ್ಞಾನ ಎಂದರೇನು, ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಇದರ ಉಪಯೋಗಗಳೇನು ಎಂಬುದನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಯಾವುದಾದರೂ ವಸ್ತುವನ್ನು ಕತ್ತರಿಸಬೇಕಾದರೆ ಕತ್ತರಿ, ಚಾಕು, ಗರಗಸ ಅಥವಾ ಯಂತ್ರಗಳನ್ನು ಬಳಸುತ್ತೇವೆ. ಆದರೆ ಕೇವಲ ಒಂದು ಬೆಳಕಿನ ಕಿರಣದಿಂದ ಲೋಹದ ಹಾಳೆಗಳನ್ನು, ಮರದ ತುಂಡುಗಳನ್ನು ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ಕತ್ತರಿಸಬಹುದು ಎಂದು ಹೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಈ ಅದ್ಭುತ ತಂತ್ರಜ್ಞಾನವೇ ಲೇಸರ್ ಕಟ್ಟಿಂಗ್ ತಂತ್ರಜ್ಞಾನ. ಹಾಗಾದರೆ ಲೇಸರ್ ಕಟ್ಟಿಂಗ್ ಎಂದರೇನು ಎಂಬುದನ್ನು ತಿಳಿಯೋಣ. ಲೇಸರ್ ಎಂದರೆ ಸಾಮಾನ್ಯ ಬೆಳಕಲ್ಲ. ಸರಳವಾಗಿ ಹೇಳುವುದಾದರೆ ಅತ್ಯಂತ ಶಕ್ತಿಯುತವಾದ ಮತ್ತು ಕೇಂದ್ರೀಕೃತ ಬೆಳಕಿನ ಕಿರಣವನ್ನು ಬಳಸಿಕೊಂಡು ವಸ್ತುಗಳನ್ನು ಕತ್ತರಿಸುವ ವಿಧಾನವೇ ಲೇಸರ್ ಕಟ್ಟಿಂಗ್. ನಾವು ದಿನನಿತ್ಯ ಬಳಸುವ ಟಾರ್ಚ್ ಅಥವಾ ಬಲ್ಬಿನ ಬೆಳಕು ಎಲ್ಲ ದಿಕ್ಕುಗಳಲ್ಲೂ ಹರಡುತ್ತದೆ, ಆದರೆ ಲೇಸರ್ ಬೆಳಕು ಒಂದು ಸಣ್ಣ ರೇಖೆಯಂತೆ ನೇರವಾಗಿ ಸಾಗುತ್ತದೆ. ಈ ಬೆಳಕಿನ ಕಿರಣವನ್ನು ಒಂದು ನಿರ್ದಿಷ್ಟ ಬಿಂದುವಿನ ಮೇಲೆ ಕೇಂದ್ರೀಕರಿಸಿದಾಗ ಸಾವಿರಾರು ಡಿಗ್ರಿ ಉಷ್ಣತೆ ಉಂಟಾಗುತ್ತದೆ. ಈ ಉಷ್ಣತೆಯಿಂದ ಲೋಹ ಅಥವಾ ಇತರ ವಸ್ತು ಕರಗುತ್ತದೆ ಅಥವಾ ಆವಿಯಾಗುತ್ತದೆ. ನಂತರ ಗಾಳಿ ಅಥವಾ ಅನಿಲದ ಸಹಾಯದಿಂದ ಕರಗಿದ ಭಾಗವನ್ನು ತೆಗೆದುಹಾಕಲಾಗುತ್ತದೆ. ಪರಿಣಾಮವಾಗಿ ಅತ್ಯಂತ ನಿಖರವಾದ ಕತ್ತರಿಸುವಿಕೆ ಸಾಧ್ಯವಾಗುತ್ತದೆ. ಇದನ್ನೇ ಲೇಸರ್ ಕಟ್ಟಿಂಗ್ ತಂತ್ರಜ್ಞಾನ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಮದುವೆ ಆಹ್ವಾನ ಪತ್ರಿಕೆಗಳ ವಿಶೇಷ ವಿನ್ಯಾಸಗಳು, ಹೆಸರಿನ ಫಲಕಗಳು, ಉಡುಗೊರೆ ವಸ್ತುಗಳು, ಟ್ರೋಫಿಗಳು ಮತ್ತು ಸ್ಮರಣಿಕೆಗಳ ತಯಾರಿಕೆಯಲ್ಲಿ ಕಾಣುವ ಸುಂದರ ವಿನ್ಯಾಸಗಳನ್ನು ಗಮನಿಸಬಹುದು. ಇಂತಹ ಸಂಕೀರ್ಣ ವಿನ್ಯಾಸಗಳನ್ನು ಕೈಯಿಂದ ತಯಾರಿಸುವುದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಲೇಸರ್ ಕಟ್ಟಿಂಗ್ ಯಂತ್ರವು ಕಂಪ್ಯೂಟರ್ನಿಂದ ನೀಡಲಾದ ವಿನ್ಯಾಸದ ಆಧಾರದ ಮೇಲೆ ಕೆಲವೇ ನಿಮಿಷಗಳಲ್ಲಿ ಇದನ್ನು ನಿಖರವಾಗಿ ತಯಾರಿಸಬಲ್ಲದು. ಹಾಗಾದರೆ ಲೇಸರ್ ಕಟ್ಟಿಂಗ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಈಗ ತಿಳಿಯೋಣ. ಮೊದಲು ಕಂಪ್ಯೂಟರ್ನಲ್ಲಿ ಕತ್ತರಿಸಬೇಕಾದ ವಿನ್ಯಾಸ ಅಥವಾ ಆಕಾರವನ್ನು ಸಿದ್ಧಪಡಿಸಲಾಗುತ್ತದೆ. ನಂತರ ಆ ವಿನ್ಯಾಸದ ಆಧಾರದ ಮೇಲೆ ಲೇಸರ್ ಯಂತ್ರ ಕಾರ್ಯನಿರ್ವಹಿಸುತ್ತದೆ. ಲೇಸರ್ ಕಿರಣವು ವಸ್ತುವಿನ ಮೇಲ್ಮೈಗೆ ತಾಗಿದಾಗ ಅದು ತಕ್ಷಣವೇ ಕರಗುತ್ತದೆ. ಅದೇ ಸಮಯದಲ್ಲಿ ಗಾಳಿ ಅಥವಾ ವಿಶೇಷ ಅನಿಲದ ಸಹಾಯದಿಂದ ಕರಗಿದ ಭಾಗವನ್ನು ಹೊರಹಾಕಲಾಗುತ್ತದೆ. ಹೀಗೆ ಅತ್ಯಂತ ನಿಖರವಾಗಿ ಕತ್ತರಿಸುವಿಕೆ ಸಾಧ್ಯವಾಗುತ್ತದೆ. ಲೇಸರ್ ಕಟ್ಟಿಂಗ್ ತಂತ್ರಜ್ಞಾನದ ಪ್ರಮುಖ ಪ್ರಯೋಜನಗಳು ಹಲವಾರು. ಮೊದಲನೆಯದಾಗಿ, ಇದು ಅತ್ಯಂತ ನಿಖರವಾಗಿದೆ. ಎರಡನೆಯದಾಗಿ, ವೇಗವಾದ ಉತ್ಪಾದನೆ. ಮೂರನೆಯದಾಗಿ, ವಸ್ತುಗಳ ಉಳಿತಾಯ. ನಾಲ್ಕನೆಯದಾಗಿ, ಉತ್ತಮ ಗುಣಮಟ್ಟ. ಇಂದು ಲೇಸರ್ ಕಟ್ಟಿಂಗ್ ಹಲವಾರು ಕ್ಷೇತ್ರಗಳಲ್ಲಿ ಬಳಕೆಯಾಗುತ್ತಿದೆ. ಅವುಗಳಲ್ಲಿ ವಾಹನ ಉದ್ಯಮ, ಕೈಗಾರಿಕೆಗಳು, ವೈದ್ಯಕೀಯ ಕ್ಷೇತ್ರ, ಆಭರಣ ಉದ್ಯಮ, ಜಾಹೀರಾತು ಕ್ಷೇತ್ರ, ಒಳಾಂಗಣ ಅಲಂಕಾರ, ಮರದ ಕೆತ್ತನೆ, ಗೋಡೆ ಅಲಂಕಾರಗಳು ಮತ್ತು ಕಲಾಕೃತಿಗಳ ನಿರ್ಮಾಣ ಮುಂತಾದವು. ಸ್ನೇಹಿತರೆ, ಲೇಸರ್ ಕಟ್ಟಿಂಗ್ ಕೇವಲ ದೊಡ್ಡ ಕೈಗಾರಿಕೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇಂದು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲಿಯೂ ಇದರ ಬಳಕೆ ಹೆಚ್ಚುತ್ತಿದೆ. ಭಾರತದಲ್ಲಿಯೂ ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಯೋಜನೆಗಳೊಂದಿಗೆ ಲೇಸರ್ ಕಟ್ಟಿಂಗ್ ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದೆ. ಹೀಗಾಗಿ ಈ ತಂತ್ರಜ್ಞಾನವು ಭಾರತದ ಕೈಗಾರಿಕಾ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಕೊನೆಯದಾಗಿ ಹೇಳುವುದಾದರೆ, ಬೆಳಕನ್ನು ಕೇವಲ ನೋಡಲು ಮಾತ್ರವಲ್ಲ, ವಸ್ತುವನ್ನು ಕತ್ತರಿಸಲು ಮತ್ತು ಆಧುನಿಕ ಜಗತ್ತನ್ನು ರೂಪಿಸಲು ಸಹ ಬಳಸಬಹುದೆಂದು ಲೇಸರ್ ಕಟ್ಟಿಂಗ್ ತಂತ್ರಜ್ಞಾನ ನಮಗೆ ತೋರಿಸಿಕೊಟ್ಟಿದೆ.
2: ಲೇಸರ್ ಕಟಿಂಗ್ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆ ಪಾಟೀಲ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಅತ್ಯಂತ ನಿಖರವಾಗಿ ಲೋಹವನ್ನು ಕತ್ತರಿಸುವ ಬೆಳಕಿನ ಕಿರಣ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮ

0: ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
1: ಆಕಾಶವಾಣಿ ಧಾರವಾಡ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: आकाशवाणी धरवाड़ा।
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: आनंदती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुन।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
5: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಈಗ ವಾರ್ತೆಗಳ ವಿವರ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ರಾಜ್ಯಾದ್ಯಂತ ಇಂದಿನಿಂದ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಆರಂಭವಾಗಲಿದೆ. ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಚುರುಗಲಿದೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ರಾಜ್ಯದ ಸಂಕಲ್ಪವಾಗಿದ್ದು, ತಾಯಂದಿರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪೋಲಿಯೋ ಲಸಿಕೆ ಕೊಡಿಸುವಂತೆ ತಾಯಂದಿರಲ್ಲಿ ವಿನಂತಿಸಿದ್ದಾರೆ.
1: ಪೋಲಿಯೋ ಮುಕ್ತವಾದ ಭಾರತ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆಯ ಸಿಬ್ಬಂದಿ ವರ್ಗದಿಂದ ಇವತ್ತು ನಿರ್ಮಾಣವಾಗಿದ್ದರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸರ್ವರ ಸಹಕಾರ ನಮಗೆ ಅತಿ ಅಗತ್ಯ. ಪ್ರತಿಯೊಂದು ತಾಯಂದಿರು ಕೂಡ 28ನೇ ತಾರೀಕು ಬೆಳಿಗ್ಗೆ 5 ವರ್ಷ ಒಳಪಟ್ಟಂತ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಇವತ್ತು ಹಾಕಿಕೊಳ್ಳಲು ತಮ್ಮ ವಿಶೇಷವಾದ ಆಸಕ್ತಿ ಮತ್ತು ಕಾಳಜಿಯನ್ನು ವಹಿಸ್ಕೊಳ್ಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಾ ಕಡೆಯಲ್ಲಿ ಕೂಡ ಪೋಲಿಯೋ ಬೂತ್ ಅನ್ನು ಪ್ರಾರಂಭ ಆಗಿದೆ. ಇದಕ್ಕೆ ಸಾವಿರಾರು ಹೆಲ್ತ್ ವರ್ಕರ್ಸ್, ಬೂತ್ಸ್ ಮತ್ತು ನಮ್ಮ ಇಂದ ಸಿಬ್ಬಂದಿ ಕೂಡ ನೇಮಿಸಲಾಗಿದೆ. ಬಸ್ ಸ್ಟ್ಯಾಂಡ್, ಸ್ಕೂಲು ಅಥವಾ ಏರ್ಪೋರ್ಟ್ ಇನ್ನಿತರ ಪ್ರದೇಶಗಳು ಕೂಡ ಇವತ್ತು ಆ ನಮ್ಮ ಕಾರ್ಯಕರ್ತರು ಕಾರ್ಯನಿರತರಾಗಿದ್ದಾರೆ. ಅದು ಅಲ್ಲದೆ ಮೊಬೈಲ್ ಆಪ್ ಕೂಡ ಇವತ್ತು ಪ್ರಾರಂಭಿಸಲಾಗಿದೆ. ಇದರೆಲ್ಲ ಪ್ರಯೋಜನವನ್ನು ಸರ್ವರು ಕೂಡ ಪಲ್ಕೊಳ್ಬೇಕಂತ ನಾನು ಕೇಳಲಿಕ್ಕೆ ಬಯಸ್ತೇನೆ.

ನಶಾ ಮುಕ್ತ ಭಾರತ್ ವಿಕಸಿತ ಭಾರತ್ ಕಿ ಪಹಚಾನ್ ಧ್ಯೇಯದೊಂದಿಗೆ ಇಂದು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ನಶೆ ಮುಕ್ತ ಭಾರತ ಯುವಜನ ಜಾಗೃತಿ ಸಮಾವೇಶ ಹಾಗೂ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪರಾಷ್ಟ್ರಪತಿಯವರು 2 ದಿನಗಳ ರಾಜ್ಯ ಪ್ರವಾಸ ಇಂದಿಗೆ ಪೂರ್ಣಗೊಳ್ಳಲಿದೆ. ಬೆಂಗಳೂರಿನ ಲೋಕಭವನದಲ್ಲಿ ದಿಶಾಬೋಧ ಫೌಂಡೇಶನ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ನಶೆ ಮುಕ್ತ ಭಾರತ ಅಭಿಯಾನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯದ ಜಲವಿವಾದ ಸಹಯೋಗದಿಂದ ಬಗೆಹರಿಬೇಕು. ಈ ನಿಟ್ಟಿನಲ್ಲಿ ದೇಶದ ನದಿಗಳ ಜೋಡಣೆ ನೀರಿನ ಲಭ್ಯತೆಯ ಸಮಸ್ಯೆಯನ್ನು ಪರಿಹರಿಸುವ ಉತ್ತಮ ಮಾರ್ಗ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದಲ್ಲಿ ಅವರು ಮಾತನಾಡಿದರು. ಕೆಂಪೇಗೌಡರು ಪರಿಸರ ಸಂರಕ್ಷಣೆಗೆ ಪ್ರಾಮುಖ್ಯತೆ ನೀಡಿದ್ದರು. 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರಾಗಿದೆ. ಸುಸಂಸ್ಕೃತ ಸಮಾಜ ನಿರ್ಮಿಸಲು ಅವರ ಕೊಡುಗೆ ಅನುಪಮವಾದದ್ದು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಕೇಂದ್ರ ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕೃತಕ ಬುದ್ಧಿಮತ್ತೆ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಯಿಂದ ವ್ಯಾಜ್ಯ ಪರಿಹಾರಕ್ಕೆ ಮಧ್ಯಸ್ಥಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಲಭಿಸಿದ್ದು ತಂತ್ರಜ್ಞಾನದ ನೆರವಿನೊಂದಿಗೆ ಮಾನವೀಯ ಸಂವೇದನೆಗೂ ಮಹತ್ವ ನೀಡಬೇಕಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆಶಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಮತ್ತು ಸಂಧಾನ ಕೇಂದ್ರ BIAC, ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ CMS ಬಿಸಿನೆಸ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ

0: ಸಾಧಿಸಿದ ವಿಭಜನೆಯ ಸೇತುವೆಯಾಗಿ ಮಧ್ಯಸ್ಥಿಕೆಯ ಎರಡು ದಶಕಗಳು ವಿಷಯಾಧಾರಿತ 20ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆ ವ್ಯಾಜ್ಯಗಳ ಪರ್ಯಾಯ ಪರಿಹಾರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಸಂಘಜ್ಜದ್ವಂ ಸಂವದದ್ವಂ ವೇದವಾಕ್ಯವನ್ನು ಉಲ್ಲೇಖಿಸಿದ ರಾಜ್ಯಪಾಲರು ಒಟ್ಟಾಗಿ ನಡೆಯುವ ಸಮಷ್ಟಿ ಹಿತ ಚಿಂತಿಸಿ ಪರಸ್ಪರರ ಭಾವನೆ ಅರ್ಥ ಮಾಡಿಕೊಳ್ಳುವ ಸಂಸ್ಕೃತಿಯೇ ಮಧ್ಯಸ್ಥಿಕೆಯ ಮೂಲತತ್ವವಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಹುಶ್ರುತ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಪ್ರಸಾರದ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ NDA ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸ್ವಚ್ಛ ಭಾರತ ಹಾಗೂ ಸಮರ್ಥ ಭಾರತ ನಿರ್ಮಾಣಕ್ಕೆ ಒತ್ತು ನೀಡಿ ವಿಕಸಿತ ಭಾರತ 2047ರ ಗಮ್ಯದತ್ತ ಮುಂದುವರಿದಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಚಿಕ್ಕಮಗಳೂರು ಬಸವ ತತ್ವ ಪೀಠಕ್ಕೆ ಭೇಟಿ ನೀಡಿ ಶ್ರೀ ಬಸವ ಮರಳಸಿದ್ಧ ಸ್ವಾಮೀಜಿ ಅವರಿಗೆ ಕೇಂದ್ರ ಸರ್ಕಾರದ ಸಾಧನೆಗಳ ಹೊತ್ತಗೆ ನೀಡಿದರು. ಕೇಂದ್ರದ ಜನಪರ ಯೋಜನೆಗಳಿಂದ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ 24.5% ಇಳಿದಿದೆ. 2047ರ ವೇಳೆಗೆ ನಮ್ಮ ದೇಶ ಆರ್ಥಿಕ ಬಲಾಢ್ಯ ರಾಷ್ಟ್ರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕದ ಪ್ರಥಮ PCB ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಾರಂಭಿಸಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ MB ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದ ಮಹತ್ವಾಕಾಂಕ್ಷಿ ಇಂಟಿಗ್ರೇಟೆಡ್ PCB ಮೆಗಾ ಕ್ಯಾಂಪಸ್ 100 ಎಕರೆ ವಿಸ್ತೀರ್ಣದಲ್ಲಿ ರೂಪುಗೊಳ್ಳಲಿದೆ ಎಂದಿದ್ದಾರೆ. ವಿಜಯಪುರ ಜಿಲ್ಲೆ ಇಲೆಕ್ಟ್ರಾನಿಕ್ಸ್, ನವೀಕೃತ ಇಂಧನ, ಪಾನೀಯ ಉದ್ಯಮ ಹಾಗೂ ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೂಡಿಕೆ ಆಕರ್ಷಿಸಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದರು. ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ ಮಾವಿಗೆ 437.50 ರೂಪಾಯಿ ನೇರ ಸಹಾಯಧನ ನೀಡಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೆರವು ರೈತರಿಗೆ ತಲುಪುವ ಮುನ್ನವೇ ಕೇಂದ್ರದ ಪಾಲು 29 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರವೇ ಮೊದಲು ಪಾವತಿಸಿ ವಿಳಂಬದ ಸಂಕಷ್ಟ ತಪ್ಪಿಸಲಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಭಾನಾಪುರ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ಲಾರಿ ಹಾಗೂ ಓಮ್ನಿ ವ್ಯಾನ್ ಮಧ್ಯದ ಅಪಘಾತದಲ್ಲಿ 4 ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾವೇರಿ ಮೂಲದ ಕುಟುಂಬವಾಗಿದ್ದು ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಚೆಂಬಳಕಿನ ಕವಿ ಚನ್ನವೀರ ಕಣವಿ ಹಾಗೂ ಸಾಹಿತಿ ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಚನ್ನವೀರ ಕಣವಿ ಕಾವ್ಯ ಸ್ಪರ್ಧೆ ಹಾಗೂ ಶಾಂತಾದೇವಿ ಕಣವಿ ಕಥಾಸ್ಪರ್ಧೆಯ ಬಹುಮಾನ ಪ್ರದಾನ ಸಮಾರಂಭ ಇಂದು ಬೆಳಗ್ಗೆ 10:30 ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಜರುಗಲಿದೆ. ಕ್ರಿಕೆಟಿಗ ರೋಹನ್ ಪಾಟೀಲ್ ಅವರ ಅರ್ಧಶತಕದ ಬಲದಿಂದ ಶಿವಮೊಗ್ಗ ಯೋಧಾಸ್ ತಂಡವನ್ನು ಮಣಿಸಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಲುವಿನ ಓಟ ಮುಂದುವರಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSCA ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಶಿವಮೊಗ್ಗ ತಂಡ ಒಡ್ಡಿದ 174 ರನ್ಗಳ ಗುರಿ ಬೆನ್ನತ್ತಿದ ಬೆಂಗಳೂರು ತಂಡ 7 ಹುದ್ದರಿಗಳಿಂದ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆ ಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ T20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ. ದಿನಾಂಕ 28ರಂದು ಆಯೋಜಿಸಲಾದ ಪಲ್ಸ್ ಪೋಲಿಯೋ ಅಭಿಯಾನ ಹಾಗೂ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಕುರಿತಂತೆ ಧಾರವಾಡ ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾ ಪರಶುರಾಮ್ ಎಫ್ಕೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗ್ರೆ, ಮಗು ನಕ್ಕೊಂಡಿದ್ರ, ಖುಷಿ ಖುಷಿಯಾಗಿದ್ರ, ಆರೋಗ್ಯವಾಗಿತ್ತು ಅಂತಂದ್ರ ಆ ಮಗುವನ್ನ ನೋಡೋದು, ಮಾತನಾಡಿಸೋದು ಎಲ್ಲರೂ ಖುಷಿ ಪಡ್ತಾರ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಮಗು ಬೇರೆ ಬೇರೆ ಸಮಸ್ಯೆಗಳಿಗೆ ಈಡಾಗ್ತದೆ, ತೊಂದರೆಗೆ ಈಡಾಗ್ತದೆ. ಈ ನಿಟ್ಟಿನಲ್ಲಿ ಪಾಲಕರು ಪೋಷಕರು ಹೆಚ್ಚಿನ ಒಂದು ಕಾಳಜಿ ಮಾಡೋದು ಅತ್ಯಗತ್ಯ. ಹಂಗಾಗಿನೇ ಮಗು ಜನಿಸಿದ ತಕ್ಷಣನೇ ಮಕ್ಕಳ ತಜ್ಞರು ಒಂದು ಕಾರ್ಡನ್ನೇ ಮಾಡಿಕೊಟ್ಬಿಡ್ತಾರೆ. ಮಕ್ಕಳಿಗೆ ಯಾವ್ಯಾವ ಟೈಮಲ್ಲಿ ಏನೇನ್ ಹಾಕಿಸ್ಬೇಕು, ವ್ಯಾಕ್ಸಿನೇಷನ್, ಡ್ರಾಪ್ಸ್, ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಪಾಲಕ ಪೋಷಕರು ಕಾಳಜಿ ಮಾಡ್ತಿರ್ತಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಕೂಡ ವಿಶೇಷವಾಗಿ ಮಕ್ಕಳ ಆರೋಗ್ಯದ ದೃಷ್ಟಿಯಲ್ಲಿ ಹಲವಾರು ಯೋಜನೆಗಳನ್ನು ಹಾಕೊಂಡು ಕಾರ್ಯನಿರತರಾಗಿರ್ತಾರೆ. ಅಂತ ಒಂದು ಕಾರ್ಯಕ್ರಮ ಅಂದ್ರೆ ಪಲ್ಸ್ ಪೋಲಿಯೋ ದಿನ. ಇದೇ ತಿಂಗಳು 28ನೇ ತಾರೀಕು ಭಾನುವಾರ ಪಲ್ಸ್ ಪೋಲಿಯೋ ದಿನ ಅಂತ ಆಚರಿಸಲಾಗ್ತದೆ. ಸೊನ್ನೆಯಿಂದ ಹಿಡಿದು 5 ವರ್ಷದ ಮಗುವಿನ ತನಕ ಪ್ರತಿಯೊಂದು ಮಗುವಿಗೆ 2 ಹನಿ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಆ ಮಗು ಪೋಲಿಯೋದಿಂದ ಮುಕ್ತವಾಗಿ ಆರೋಗ್ಯವಂತ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಈ ಅಭಿಯಾನದ ಮುಖ್ಯ ಉದ್ದೇಶ. ಏನೆಲ್ಲ ಕಾರ್ಯಕ್ರಮಗಳನ್ನ ಇಲಾಖೆ ಹಾಕೊಂಡಿದೆ, ಸಾರ್ವಜನಿಕರು ಇದರ ಪ್ರಯೋಜನವನ್ನ ಹೇಗೆ ಪಡ್ಕೊಳ್ಬೇಕು, ಈ ನಿಟ್ಟಿನಲ್ಲಿ ನಮಗೆ ಮಾಹಿತಿಯನ್ನು ಮಾಡಿಕೊಡುವುದಕ್ಕೆ ಧಾರವಾಡ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಪರಶುರಾಮ್ ಎಫ್ಕೆ ಅವರು ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿದ್ದಾರೆ. ನಮಸ್ಕಾರ ಡಾಕ್ಟರ್ ಪರಶುರಾಮ್ ಅವರು.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್, ತಾವು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದೀರಿ, ಅದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳು.
3: ಥ್ಯಾಂಕ್ ಯು
2: ಸರ್. ಈಗ 28 ಜೂನ್ ಪೋಲಿಯೋ ದಿನ ಅಂತ ಆಚರಿಸ್ತೀವಿ, ಈ ಒಂದು ದಿನದ ಆಚರಣೆಯ ಮಹತ್ವ ನಮ್ಮ ಕೇಳುಗರಿಗೆ ತಿಳಿಸಿಕೊಡ್ತೀರಿ?
3: ಈಗ 28ನೇ ತಾರೀಕು ಮೇಡಮ್ ಈ ವರ್ಷ ನಾವು ಜೂನ್ ಯಾಕೆ ತಗೊಂಡಿವಿ ಅಂತಂದ್ರೆ, ಈಗ ನೆರೆ ರಾಷ್ಟ್ರಗಳಲ್ಲಿ ಯುದ್ಧ ಪ್ರಾರಂಭ ಆಗಿದ್ರಿಂದ ಬೇರೆ ದೇಶಗಳಿಂದ ಭಾರತ ದೇಶಕ್ಕೆ ಬರತಕ್ಕಂತ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ, ಮತ್ತು ಈಗ ನಮ್ಮ ಪಕ್ಕದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿ ಪೋಲಿಯೋ ಪ್ರಕರಣಗಳು ಕಂಡು ಬಂದಿರೋದ್ರಿಂದ, ಇಲ್ಲಿ ನಮ್ಮಲ್ಲಿ ಮುಂಚಿತವಾಗಿ ನಾವು ಆಲ್ರೆಡಿ ಪೋಲಿಯೋ ಮುಕ್ತ ರಾಷ್ಟ್ರ ಆಗಿ ಘೋಷಣೆ ಆಗಿದ್ದರಿಂದ ನಮ್ಮಲ್ಲಿ ಮುಂದೆ ಪೋಲಿಯೋ ಕೇಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಪ್ರೊಫಿಲಿಕ್ಟಿಕ್ ಆಗಿ ಮುಂಜಾಗ್ರತಾ ಕ್ರಮವಾಗಿ ಈ ಪೋಲಿಯೋ ಹನಿಯನ್ನು ಹಾಕಿಸ್ತಾ ಇದ್ದೀವಿ ಮೇಡಮ್.
2: ಅಂದ್ರೆ ಈ ಒಂದು ಪೋಲಿಯೋ ಹನಿಗಳನ್ನ ಹಾಕಿಸ್ಬೇಕು ಅಂತ ಸಾರ್ವಜನಿಕರಲ್ಲಿ ತಾವು ಕರೆ ಕೊಟ್ಟಿದ್ದೀರಿ, ಮನವಿ ಮಾಡಿಕೊಂಡಿದ್ದೀರಿ. ಸಾರ್ವಜನಿಕರು ಹೇಗೆ ಪಾತ್ರ ವಹಿಸಬೇಕು ಈ ಒಂದು ವಿಶೇಷ ಅಭಿಯಾನದಲ್ಲಿ?
3: ಮೇಡಮ್, ಆಲ್ರೆಡಿ ನಾವು ಸ್ಕೂಲು ಕಾಲೇಜ್ ಆಗಿರ್ಬಹುದು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬಹುದು, ಆಮೇಲೆ ನಮ್ಮ ಆರೋಗ್ಯ ಕಾರ್ಯಕರ್ತರ ಆಗಿರ್ಬೋದು, ಆಶಾ ಕಾರ್ಯಕರ್ತರ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಆಗಿದ್ರು, ಆಲ್ರೆಡಿ ತಮ್ಮ ತಮ್ಮ ಹಂತದಲ್ಲಿ ಸಭೆಗಳನ್ನು ಏರ್ಪಡಿಸಿ ತಂದೆ ತಾಯಿಯಂದಿರ ಸಭೆ ಆಗಿದ್ದು, ಮಾಸಿಕ ಸಭೆ ಮಾಡೋದ್ರಾಗಲಿ, ಈ ಎಲ್ಲಾ ಸಭೆಗಳಲ್ಲಿ ಪೋಲಿಯೋ ಬಗ್ಗೆನೇ ಮುಕ್ತವಾಗಿ ಮಾತಾಡಿಕೆಸಿ, ಪೋಲಿಯೋ ಯಾವ ದಿನ ಹಾಕ್ತೀವಿ, ಯಾಕೆ ಹಾಕಿಸ್ಬೇಕು, 0-5 ಮಕ್ಕಳಿಗೆ ಕಂಪಲ್ಸರಿ ಕಡ್ಡಾಯವಾಗಿ ತಮ್ಮ ಮಗುವನ್ನ ಪೋಲಿಯೋ ಮುಕ್ತವಾಗಿ ಮಾಡಬೇಕು, ಯಾವುದೇ ರೀತಿ ಪೋಲಿಯೋ ರೋಗ ಬರಬಾರ್ದು ಅನ್ನೋ ಉದ್ದೇಶದಿಂದ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬೂತ್ ಡೇನೆ ಬಂದು ಹಾಕಿಸಲಿಕ್ಕೆ ಮೋಟಿವೇಟ್ ಮಾಡಿದೆ.
2: ಅಂದ್ರೆ ಈ 28 ಭಾನುವಾರ ಸಾಧಾರಣ ಯಾವ ಗಂಟೆಯಿಂದ ಯಾವ ಗಂಟೆಯವರೆಗೂ ಸಾರ್ವಜನಿಕರು ಎಲ್ಲೆಲ್ಲಿ ಹೋಗಿ ಪೋಲಿಯೋ ಹನಿ ಹಾಕಿಸ್ಬೇಕು ಅಂತ ಹೇಳ್ತೀವಿ
3: ಮೇಡಮ್? ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ನಮ್ಮ ಉಪಕೇಂದ್ರಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಪೋಲಿಯೋ ಹನಿಯನ್ನು ಹಾಕಿಸಬಹುದು.
2: ಅಂದ್ರೆ ಈ ನಿಟ್ಟಿನಲ್ಲಿ ಜನ ಹಾಕಿಸ್ಬೇಕು ಅಂತಂದಾಗ ಅವರು ತಮ್ಮ ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಹಾಕಿಸ್ಬೇಕು ಅನ್ನೋ ಕರೆಯನ್ನ ತಾವು ಕೊಟ್ರಿ. ಆದ್ರೆ ಅಕಸ್ಮಾತ್ ಆ ಭಾನುವಾರ ಏನೋ ಅನಾನುಕೂಲತೆಯಿಂದಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ದಿನ ಮುಗಿದೇ ಹೋಯ್ತು.

0: ಇಲ್ಲ ಮೇಡಮ್, ಅದು ಬೂತ್ ಡೇ ಅಂತ ಹೇಳ್ತೀವಿ ನಾವು. ಒಂದ್ ವೇಳೆ ಅವತ್ತಿನ ದಿವಸ ಅವ್ರಿಗೆ ಹಾಕ್ಸಕ್ ಆಗಲಿಲ್ಲಪ್ಪ ಅಂದ್ರೆ ಇನ್ನೂ ಮೂರ್ ದಿವಸ ಇರ್ತೈತಿ. ಅರ್ಬನ್ ದಲ್ಲಿ ನಾವು ಮೂರ್ ದಿವಸ ಮನೆ ಮನೆಗೆ ಭೇಟಿ ನೀಡಿ ಯಾರು ಮನೆಯಲ್ಲಿ 0-5 ವರ್ಷದ ಮಕ್ಕಳು ಯಾರತ್ತಲ್ಲ ಅವ್ರಿಗೆ ಮನವೊಲಿಸಿ, ಒಂದ್ ವೇಳೆ ಈ ಲಸಿಕಾ ವಂಚಿತರಾಗಿದ್ರಂದ್ರೆ ಅವ್ರು ನಮ್ಮ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ನಮ್ಮ ಆರೋಗ್ಯ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಅವ್ರು ಕರ್ಕೊಂಡ್ ಬಂದ್ಕೇಸೆ ಲಸಿಕೆ ಹಾಕ್ಸೋ ಜವಾಬ್ದಾರಿ ನಮ್ದೇ ಆಗಿರ್ತದೆ. ಆಮೇಲೆ ಅಷ್ಟೇ ತಂದೆ ತಾಯಿಗಳದು ಆಗಿರ್ತದೆ.
1: ಈಗ ನಮ್ಮ ಭಾರತ ಪೋಲಿಯೋ ಮುಕ್ತವಾದಂತಹ ರಾಷ್ಟ್ರ ಆಗಿದೆ ಅಂದ್ರೆ ಎಲ್ಲೂ ಈ ತರ ಪೋಲಿಯೋ ಇದ್ದ ಪ್ರಕರಣಗಳು ಕಂಡು ಬಂದಿಲ್ವಾ?
0: ಇಲ್ಲ ಮೇಡಮ್, 2014 ಮಾರ್ಚ್ 27 WHO ಭಾರತ ದೇಶವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರು. ಯಾಕಂದ್ರೆ 3 ವರ್ಷದಿಂದ ಯಾವುದೇ ಕಂಟಿನ್ಯೂಸ್ ನಮ್ಮಲ್ಲಿ ಪೋಲಿಯೋ ಪ್ರಕರಣ ಕಂಡು ಬರಲಿಲ್ಲಪ್ಪ ಅಂದ್ರೆ 2014 ಡಿಕ್ಲೇರ್ ಆಗಿದೆ. ಈಗ ನಾವು 2014 ಡಿಕ್ಲೇರ್ ಮಾಡಿದ್ವಿ ಅಂದ್ರೆ ಈಗ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ಈಗ ತಾನೇ ಹೇಳಿದಾಗ ಹೊರ ದೇಶಗಳಲ್ಲಿ ಯುದ್ಧ ಪ್ರಾರಂಭ ಆದ ಕಾರಣ, ವಲಸೆ ಬರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಇರೋ ಕಾರಣ ನಾವು ಮುಂಜಾಗ್ರತಾ ಕ್ರಮವಾಗಿ ಹನಿಯನ್ನು ಹಾಕಿಸ್ತಾ ಇದ್ದೀವಿ.
1: ಅಂದ್ರೆ ಈ ವರ್ಷ ಮಾತ್ರ ಇದನ್ನು ಶುರು ಮಾಡಿದೀರಾ ಅಥವಾ ಕಳೆದ ವರ್ಷ ಅಂದ್ರೆ 23, 22, 21 ಆ ವರ್ಷಗಳಲ್ಲೂ ಕೂಡ ಇತ್ತ?
0: ಇಲ್ಲ ಮೇಡಮ್, ನಡಕ್ಕೆ 2-3 ವರ್ಷ ಯಾವುದೇ ಕೇಸಸ್ ಅಂತ ಇದ್ದಿಲ್ಲ. ಈ ಯುದ್ಧನೂ ಇದ್ದಿಲ್ಲ, ಹೆಚ್ಚು ಕಡಿಮೆ ಯುದ್ಧನೂ ಇದ್ದಿಲ್ಲ. ಇದ್ಯಾಕೆ ನಮ್ಮ ಪಕ್ಕದಲ್ಲೇನೇ ಅವು ಯಾವ ನೆರೆ ರಾಷ್ಟ್ರಗಳು ಮೇನ್ ಅಂತಂದ್ರೆ ಯಾವ್ದಿರ್ಬಹುದು, ನಮ್ಗೀಗ ನಡೆದಕ್ಕಂತ ಯುದ್ಧ ಇರಬಹುದು. ಆ ಯುದ್ಧದಲ್ಲಿ ಏನಾದರೂ ಹೆಚ್ಚು ಕಡಿಮೆ ನಮ್ಮ ಇಂಡಿಯನ್ಸ್ ಜಾಸ್ತಿ ಜನ ಅಲ್ಲಿ ಮೈಗ್ರೇಷನ್ ಇರೋದ್ರಿಂದ, ಸೊ ನಮ್ಮ ಇಂಡಿಯನ್ಸ್ನೇ ನಮ್ಮಲ್ಲಿ ಹೊಳ್ಳಿ ಬರ್ತಕ್ಕಂಥ ಚಾನ್ಸ್ ಜಾಸ್ತಿ ಇರೋದ್ರಿಂದ, ಸೊ ಆ ಪ್ರಕರಣಗಳು ಕಂಡು ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ.
1: ಇದೊಂದು ಎಚ್ಚರಿಕೆ ಕ್ರಮ ಹೇಳ್ತೀರಿ?
0: ಎಸ್ ಖಂಡಿತವಾಗಿ ಇದು ಎಚ್ಚರಿಕೆ ಕ್ರಮ
1: ಅಂದ್ರೆ ನಮಗ್ ಬರಬಾರದು ಅನ್ನೋ ರೀತಿಯಲ್ಲಿ ಒಂದು ಪ್ರಿಕಾಷನ್ ನಾವಿದು ತಗೊಳ್ತಾ ಇರೋದು.
0: ಎಸ್ ಮೇಡಮ್.
1: ಈಗ ಡಾಕ್ಟರ್ ಪರಶುರಾಮ್ ಅವರೇ, ಮಗುವಿಗೆ 2 ಹನಿ ಮಾತ್ರ ಹಾಕೋದ್ರಿಂದ ಈಗ 0-5 ವರ್ಷ ಅಂದ್ರಿ, 1-9 ತಿಂಗಳ ಮಗುವಿಗಾದ್ರೂ 2 ಹನಿ ಹಾಕ್ತಿರಿ, 5 ವರ್ಷದ ಮಗುವಿಗಾದ್ರೂ 2 ಹನಿ ಹಾಕ್ತಿರಿ, ಅಂದ್ರೆ ಆ ಮಗುವಿನ ವಯಸ್ಸಿಗೆ ಅಷ್ಟು ಸಾಕಾಗುತ್ತಾ?
0: ಇಲ್ಲ, ಏನ್ ಅದಕ್ಕೇನು ಡಿಫ್ರೆನ್ಸ್ ಏನಿಲ್ಲ ಮೇಡಮ್. ಅದ್ರಲ್ಲಿ ಏತಿ ಇರ್ತಕ್ಕಂತ ಒಂದು ಪೊಟೆನ್ಸಿ ಅನ್ನೋದು ಏನಿರ್ತಾರೆ ವ್ಯಾಕ್ಸಿನ್ಸ್, ಅದು ನಾವು 0 ಮಕ್ಕಳಿಗೂ 2 ಹನಿ ಹಾಕಬಹುದು, 5 ವರ್ಷದ ಮಕ್ಕಳಿಗೂ 2 ಹನಿ ಹಾಕಬಹುದು.
1: ಅದ್ರಲ್ಲಿ
0: ಏನು ಡಿಫ್ರೆನ್ಸ್ ಏನು ಆಗಲ್ಲ ಮೇಡಮ್.
1: ಡಾಕ್ಟರ್, ಒಂದು ಕೆಲವು ನಮ್ಮ ಜನರಲ್ಲಿ ಒಂದು ಮೂಢನಂಬಿಕೆ ಏನಿದೆ ಅಂತಂದ್ರೆ, ಈ ತರ 2 ಹನಿ ಹಾಕೋದ್ರಿಂದ ನಾಳೆ ಮಗುವಿಗೆ ಏನಾದ್ರೂ ತೊಂದರೆ ಆದ್ರೆ ಬೇಡ ಬಿಡ್ರಿ ಯಾಕೆ ಹಾಕ್ಸೋದು ಅಂತ ಉದಾಸೀನ ಮಾಡುವಂತ ಕೆಲವು ಜನರಿದ್ದಾರೆ, ಅಂತವ್ರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀವಿ?
0: ಇಲ್ಲ ಮೇಡಮ್, ಅದು ಕಳೆದ ನಾವೇನೀಗ ಒಂದು ಈ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂತ ಬಂದಾಗ 20-25 ವರ್ಷದಿಂದ ಏನು ಜನರಲ್ಲಿ ಒಂದು ಪೋಲಿಯೋ ಹಾಕೋದ್ರಿಂದ ಪೋಲಿಯೋ ರೋಗ ಬರುತ್ತ ಅನ್ನೋದು ಒಂದು ಏನು ಕಲ್ಪನೆ ಇತ್ತು. ನಮ್ಮೆಲ್ಲ ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರ ಅಂಗಡಿಕಾರರು, ಅವರೆಲ್ಲ ಐಇಸಿ ತಿಳುವಳಿಕೆ ನೀಡಿಕೆಸೆ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ, ಈ ಪೋಲಿಯೋ ರೋಗದ ಬಗ್ಗೆ ತಿಳುವಳಿಕೆ ನೀಡಿದಾಗ, ಈಗ ನಾವು ಬೂತ್ ಡೇನೆ ನಾವು ಇವನ್ ಹೇಳಿಲ್ಲ ಅಂದ್ರೂ ಜನ ಹುಡ್ಕೊಂಡು ಬಂದು ಬೂತ್ ತನ ಹಾಕ್ಸ್ರ, ಅಷ್ಟು ಅವೇರ್ನೆಸ್ ನಮ್ಮ ಆರೋಗ್ಯ ಕಾರ್ಯಕರ್ತರು ಕ್ರಿಯೇಟ್ ಮಾಡಿದ್ದಾರೆ ಮೇಡಮ್.
1: ಅಂದ್ರೆ ಈ ಒಂದು ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ ಇಲಾಖೆಯ ಜೊತೆ ಜೊತೆಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತೆ ಈ ಪ್ರೈಮರಿ ಹೆಲ್ತ್ ಸೆಂಟರ್ನವರು, ಇವರೆಲ್ಲ ಒಂದು ತಮ್ಗೆ ಸಹಕಾರ ನೀಡ್ತಾರಂತ
0: ಮೇಡಮ್. ಇಷ್ಟಲ್ಲದೆ ಶಿಕ್ಷಣ ಇಲಾಖೆ ಇರಬಹುದು, ಆಮೇಲೆ KSRTC ಅವರು ಇರಬಹುದು, ಆಮೇಲೆ ವಿದ್ಯುತ್ ಇಲಾಖೆಯವರು ಇರಬಹುದು, ಆಮೇಲೆ IMA ಸೊಸೈಟಿ ಅವರು ಇರಬಹುದು, ಆಮೇಲೆ ಇನ್ನಿತರ NGO ಇವರೆಲ್ಲರೂ ಸೇರಿಸಿ ಕೈ ಜೋಡಿಸಿದಾಗ ನಮ್ಮ ಕಾರ್ಯಕ್ರಮ ಇಷ್ಟು ನಾವು 100% ಅಚೀವ್ ಮಾಡಿದ್ವಿ ಅಂತ ಹೇಳಿಕೆ ಎಮ್ಮೆ ಅನ್ಸದ್ ಮೇಡಮ್.
1: ಅಂದ್ರೆ ಎಲ್ಲರ ಒಂದು ಸಹಾಯ ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದು ಅಂತ ತಾವು ಹೇಳ್ತೀರಿ. ಈಗ ಪರಶುರಾಮ್ ಅವರು, ತಾವು DHO ಆಗಿ ಅಧಿಕಾರವನ್ನ ಸ್ವೀಕರಿಸಿದಿರಿ, ಈಗೇನು ಮಳೆಗಾಲ ಆರಂಭ ಆಗ್ತಾ ಬಂತು, ಈ ಮಳೆಗಾಲದಲ್ಲಿ ಕೂಡ ಸಾಕಷ್ಟು ನಮಗೆ ರೋಗ ರುಜಿನಗಳು ಸಾಮೂಹಿಕವಾಗಿ ಜನರನ್ನು ಕಾಡ್ತಾ ಇರ್ತವೆ. ಈ ಡೆಂಗ್ಯೂ ಆಗ್ಬಹುದು, ಚಿಕ್ಕನ್ ಗುನ್ಯಾ ಆಗ್ಬಹುದು, ಮಲೇರಿಯಾ ಆಗ್ಬಹುದು, ಈ ಸೊಳ್ಳೆಗಳಿಂದ ಬರುವಂತ ಕಾಯಿಲೆಗಳು ಕೂಡ ಹಲವಾರು ಅವ. ಈಗ ತಾವು ಈ ಅಭಿಯಾನದ ಬಗ್ಗೆ ನಮ್ಮ ಕೆಳಗರಿಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ, ಇದರ ಜೊತೆಗೆ ಈ ಸಾಮೂಹಿಕವಾಗಿ ಬರುವಂತ ಈ ಕಾಯಿಲೆಗಳ ಬಗ್ಗೆ ಸಾರ್ವಜನಿಕರು ಏನು ಎಚ್ಚರಿಕೆ ತಗೊಳ್ಬೇಕು, ಇಲಾಖೆ ಏನೇನು ಕ್ರಮ ಕೈಗೊಂಡಿದೆ ಅಂತ ಹೇಳ್ತೀರಿ?
0: ಈ ಮಾನ್ಸೂನ್ ಬರೋಕ್ಕಿಂತ ಮುಂಚೆ ನಾವು ಆರೋಗ್ಯ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದ್ರೆ, ಪ್ರತಿ ಶುಕ್ರವಾರ 2nd and 4th Shukravara ನಮ್ಮ ಆರೋಗ್ಯ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ಮನೆ ಮನೆಗೆ ಹೋಗಿಸಿ ಲಾರ್ವಾ ಸರ್ವೆ ಅಂತ ಮಾಡಿಸ್ತಾ ಇದ್ದೀವಿ ಮೇಡಮ್. ಪ್ರತಿ ಶುಕ್ರವಾರ ಮಾಡಿಸ್ತಾ ಇದ್ದಲ್ಲಿ ಅಲ್ಲಿ ಏನಾದರೂ ಲಾರ್ವಾ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟಂತ ಮನೆಯವರಿಗೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಹೇಳ್ತೀವಿ, ನೀರನ್ನ ಚೆಲ್ಲಿಕ್ಕೆ ಹೇಳ್ತೀವಿ. ಇದು ಕಂಟಿನ್ಯೂಸ್ ಮಾಡ್ಕೊಂತ ಬಂದಂತ ಒಂದು ಪ್ರಕ್ರಿಯೆ. ಬಟ್ ಈಗ ತಾವು ಕೇಳಿದಂಗ ಮಾನ್ಸೂನ್ ಪ್ರಾರಂಭ ಆಗಿದೆ. ಮಾನ್ಸೂನ್ ಪ್ರಾರಂಭ ಆದ್ಮೇಲೆ ಚಿಕನ್ ಗುನ್ಯಾ, ಮಲೇರಿಯಾ, ಡೆಂಗ್ಯೂ, ಜಪಾನೀಸ್ ಎನ್ಕೆಫಾಲಿಟಿಸ್, ಝೀಕಾ, ಆಮೇಲೆ ಫೈಲೇರಿಯಾ, ಇವು ಕಾಮನ್ ಆಗಿ ಸೊಳ್ಳೆ ಕಚ್ಚೂರಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿರ್ಬೋದು. ಬಟ್ ಕಳೆದ 2-3 ವರ್ಷದಲ್ಲಿ ನಾವು ನೋಡಿದಾಗ ಈ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಆ ರೋಗ ಹರಡ್ತಕ್ಕಂಥದ್ದು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ನಾವೊಂದು ಹೆಮ್ಮೆಯಿಂದ ಹೇಳ್ಕೋಬಹುದು ಮೇಡಮ್. 2023 ಏಳ್ನೂರ

0: ಒಂಬತ್ತು ಆರು ಕಂಡು ಬಂದಾಗ 2024ರಲ್ಲಿ 175 ಅಂತ ಕಂಡು ಬಂತು. ಸೊ ಲಾಸ್ಟ್ ಈಗ ನೋಡಿದಾಗ ಎಷ್ಟು ಕಡಿಮೆ ಆಗಿದೆಯಪ್ಪ ಅಂತಂದ್ರೆ, ಲಾಸ್ಟ್ ಒಳ್ಳೆ ಚೆನ್ನಾಗಿ ಮಳೆ ಆಯ್ತು ಅಂತ, ಮಳೆ ಇದ್ದು ಸ್ವಲ್ಪ ಏನಾದರೂ ಆ ಕ್ಲೈಮೇಟ್ನಲ್ಲಿ ವೇರಿಯೇಷನ್ ಆಯ್ತಂದ್ರೆ, ಹ್ಯುಮಿಡಿಟಿ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಮಳೆ ಇನ್ ಟೈಮ್ ಆಗಲಿಲ್ಲ, ಮಳೆ ಬಂದು ಸ್ವಲ್ಪ ನಿಂತು ಮತ್ತೆ ಮಳೆ ಆಯ್ತಂದ್ರೆ, ಸೊ ಅಲ್ಲಿ ಸೊಳ್ಳೆ ಉತ್ಪತ್ತಿಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಎಲ್ಲಿ ನೀರು ನಿಲ್ಲೋ ಪ್ರಮಾಣ ಜಾಸ್ತಿ ಇರ್ತೈತಿ, ಅಲ್ಲಿ ನೀರು ನಿಂತಪ್ಪ ಅಂದ್ರೆ ಲಾರ್ವಾ ಉತ್ಪತ್ತಿ ಆಗ್ತೈತಿ. ಆ ಲಾರ್ವಾ ಉತ್ಪತ್ತಿ ಆದ್ರೆ ಅಲ್ಲಿಂದ ಮಾಸ್ಕಿಟೋ ಡೆವಲಪ್ ಆಯ್ತು. ಆ ಮಾಸ್ಕಿಟೋ ಡೆವಲಪ್ ಆದ್ರೆ ಬೈಟ್ ಆದ್ರೆ ಅಲ್ಲಿ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯ, ಡೆಂಗ್ಯೂ ಬರ್ಬೋದು ಅಂತ ನಾ ಹೇಳೋದು. ಬಟ್ ಈಗ ನಮ್ಮೆಲ್ಲ ಆರೋಗ್ಯ ಕಾರ್ಯಕರ್ತರು ಬೇರೆ ಇಲಾಖೆಯವರ ಸಹಕಾರದಿಂದ, ಆಮೇಲೆ ತಾವು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ನೀಡಿದಕ್ಕಂತ ಒಂದು ತಿಳುವಳಿಕೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಈ ನಮ್ಮ ಏನ್ ನಾವು ವೆಕ್ಟರ್ ಬೋರ್ನ್ ಡಿಸೀಸ್ ಅಂತ ಹೇಳ್ತೀವಿ, ಅವು ಕಂಟ್ರೋಲ್ಗೆ ಹತೋಟಿಯಲ್ಲಿದೆ ಅಂತ ಹೇಳ್ಬೋದು.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಜನ ಏನ್ರಿ ಮಳೆಗಾಲ ಶುರು ಆಯ್ತು, ವಿಪರೀತ ಸೊಳ್ಳಿ, ಯಾವ ಇಲಾಖೆಯವರು ಏನು ಕ್ರಮ ತಗೊಂಡೇ ಇಲ್ಲ ಅಂತ ಸೀದಾ ಒಂದು ದೋಷಾರೋಪಣೆಯನ್ನ ಇಲಾಖೆಗೆ ವಹಿಸ್ಬಿಡ್ತಾರೆ. ಕಾರ್ಪೊರೇಷನ್ ಅವರು ಸರಿಗೆ ಬರುವುದಿಲ್ಲ, ಕಸ ವಿಲೇವಾರಿ ಸರಿಗೆ ಆಗುವುದಿಲ್ಲ, ನೀರು ನಿಂತಲ್ಲೇ ನಿಲ್ತದ ಅಂತ ಅಂದ್ರೆ ಒಂದು ಜವಾಬ್ದಾರಿಯನ್ನ ಮತ್ತೊಬ್ಬರ ತಲೆಗೆ ಎತ್ತ ಹಾಕುವುದು ಸಾಮಾನ್ಯವಾದದ್ದು. ಆದ್ರೆ ಸಾರ್ವಜನಿಕರ ಒಂದು ಪಾತ್ರ, ಅವರ ಒಂದು ಕರ್ತವ್ಯ ಕೂಡ ಇದೆ ಇಂಥ ಒಂದು ರೋಗಗಳನ್ನ ತಡೆಗಟ್ಟುವಲ್ಲಿ, ಅವರ ಪಾತ್ರ ಏನಿದೆ ಅಂತ ತಾವು ಹೇಳ್ತೀರಾ?
0: ತಾವು ಕೇಳಿದ ಒಳ್ಳೆ ಪ್ರಶ್ನೆ ಮೇಡಮ್. ಸಾರ್ವಜನಿಕರಿಗೆ ತಿಳಿಸುವುದೇನಂತಂದ್ರೆ, ಈಗ ಆಲ್ರೆಡಿ ನಮ್ಮ ಆರೋಗ್ಯ ಕಾರ್ಯಕರ್ತರು ತಮ್ಮ ಮನೆಗಳಿಗೆ ಬಂದಾಗ ತಮ್ಮ ಮನೆ ಸುತ್ತಮುತ್ತಲಿನ ಪರಿಸರ, ಯಾವುದೇ ರೋಗ ಬರಬಾರ್ದು ಅಂತಲ್ಲ, ತಮ್ಮ ಸುತ್ತಮುತ್ತಲಿನ ಪರಿಸರ, ನಾವು ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿಟ್ಕೊಂಡು ಅಂದ್ರೆ ಒಂದು 70-80% ರೋಗದಿಂದ ನಾವು ದೂರ ಇರಬಹುದು ಅಂತ ಹೇಳ್ಬಹುದು. ಫಾರ್ ಎಕ್ಸಾಂಪಲ್, ನಾವು ಪಾಟ್ ಇರ್ತೈತಿ, ಆ ಪಾಟ್ ನಲ್ಲಿ ನಾವು ನೀರು ಹಾಕ್ತೀವಿ, ಮಳೆ ನೀರು ನಿಂತೆ, ಆ ಸೊಳ್ಳೆ ಬೆಳೀಲಿಕ್ಕೆ 10 ml ವಾಟರ್ ಸ್ಟೋರೇಜ್ ಸಾಕು ಅದಕ್ಕೆ. ಸೊ ಅಂತದ ನಾವು ಡೈಲಿ ಒಂದು 100 ml 200 ಸ್ಟೋರ್ ಮಾಡಿದ್ವಿ ಅಂತಂದ್ರೆ, ಆಮೇಲೆ ಈ ನಾವು ಬಿಸಾಕಿದ ಟೈರ್ ಇರ್ಬೋದು, ಯೂಸ್ ಮಾಡೋದ ಟೈರ್ ಇರ್ಬೋದು, ಆಮೇಲೆ ಪಾಟ್ಸ್ ಇರ್ಬೋದು, ಆಮೇಲೆ ಒಡೆದು ಹೋದಂತ ಬಿಂದಿಗೆ ಇರ್ಬೋದು, ಅದು ನಾವೇನಾದ್ರೂ ಸೈಡ್ ಪಕ್ಕದಲ್ಲಿ ಇಟ್ಟಿವು ಇದು, ಆಮೇಲೆ ನಾವು ಎಳ್ನೀರು ಕುಡಿತೀವಿ, ಆ ನೀರು ಕುಡಿದಂತ ಚಿಪ್ಪನ್ನು ನಾವು ಸರಿಯಾಗಿ ಪ್ರಾಪರ್ ಡಿಸ್ಪೋಸ್ ಮಾಡಲಿಲ್ಲಪ್ಪ ಅಂತಂದ್ರೆ, ಅದು ಮನೆ ಪಕ್ಕ ಹಾಕಿದ್ರೆ ಅಲ್ಲಿ ಮಳೆ ನೀರು ಬಂದು ಸ್ಟೋರ್ ಆಯ್ತು ಅಂತಂದ್ರೆ, ಅದು ಚಿಪ್ಪಿನಲ್ಲಿನೇ ನೀರು ನಿಂತು ಅಲ್ಲಿಂದ ಸೊಳ್ಳೆ ಉತ್ಪತ್ತಿ ಆಗ್ಬಹುದು. ಸೊ ಇದು ತಡೆಗಟ್ಟಬೇಕಪ್ಪ ಅಂತಂದ್ರೆ ಸಾರ್ವಜನಿಕರ ಪಾತ್ರನು ಅತಿ ಮುಖ್ಯವಾದುದು.
1: ಹಾಗಾಗಿ ತಮ್ಮ ಮನೆ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದಂಗೆ, ಕೊಳೆಯದಂಗೆ ಎಚ್ಚರ ವಹಿಸೋದು ನಮ್ಮ ಆದ್ಯ ಕರ್ತವ್ಯ.
0: ಎಸ್, ಖಂಡಿತ.
1: ಅದರ ಜೊತೆಗೆ ಮನೆಯಲ್ಲಿ ಇರುವಂತ ಮಕ್ಕಳಿಗೆ, ಹಿರಿಯರಿಗೆ ಒಂದು ಆರೋಗ್ಯಪರ ಕಾಳಜಿ ಮಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ ಅಂತ ತಾವು ಹೇಳ್ತೀರಿ. ಈ ಮಳೆಗಾಲದಲ್ಲಿ ನೀರು ಕೂಡ ಒಂದ್ ಸ್ವಲ್ಪ ಕಲುಷಿತ ಆಗಿ ಬರ್ತದೆ, ಮಳೆ ನೀರು ಎಲ್ಲೆಲ್ಲೋ ಸೇರ್ಕೊಳ್ತದೆ, ಅಷ್ಟು ಪ್ಯೂರಿಫೈ ಆಗಿ ಬರುವುದಿಲ್ಲ ಅಂತ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ನೀರಿನ ಬಳಕೆ ಹೇಗೆ ಮಾಡ್ಬೇಕಂತ?
0: ಇಲ್ಲ ಮೇಡಮ್, ಈಗ ನಾವೇನ್ ಮಾಡ್ತಾ ಇದ್ವಿ ಆರೋಗ್ಯ ಇಲಾಖೆ ಅಂತಂದ್ರೆ, ಪ್ರತಿ ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಕಾರ್ಪೊರೇಷನ್ ವಾರ್ಡ್ ಇರ್ಬೋದು, ಎವ್ರಿ 3 months ಗೆ ನಾವು ವಾಟರ್ ಸ್ಯಾಂಪಲ್ ಅನ್ನ ಪರೀಕ್ಷೆ ಮಾಡ್ತಾ ಇದೀವಿ. ಅದು ಕಲುಷಿತನೋ ಅಕಲುಷಿತನೋ ಗೊತ್ತಿಲ್ಲ ಅಂತಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ SDS ಮೀಡಿಯಾ ಅಂತ ಟೆಸ್ಟ್ ಮಾಡ್ತೀವಿ. ಅಲ್ಲಿ ಟೆಸ್ಟ್ ಮಾಡಿದ್ರೆ ಒಂದ್ ವೇಳೆ ವಾಟರ್ ಕಲುಷಿತ ಆಗಿದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಐಡೆಂಟಿಫೈ ಆಗ್ತೈತಿ. ಇದು ನಾವು ಸರ್ಕ್ಯೂಲರ್ ಡೈಲಿ ಮಾಡ್ಕೊಂತ ಬರ್ತಕ್ಕಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ತನಕ ನಾವು ಮಾಡಿದಂಗ ಲಾಸ್ಟ್ ಮಂತ್ ಕಂಪೇರ್ ಮಾಡಿದ್ರೆ ಓನ್ಲಿ 4 ವಾಟರ್ ಸೋರ್ಸಸ್ ಅನ್ಫಿಟ್ ಬಂತು. ಯಾವುದೇ ರೀತಿ ನಮ್ಮಲ್ಲಿ ಜಿ ಕೇಸಸ್ ರಿಪೋರ್ಟ್ ಆಗಲಿಲ್ಲ, ವಾಂತಿ ಬೇದಿ ಪ್ರಕರಣಗಳು ಯಾವುದೂ ರಿಪೋರ್ಟ್ ಆಗಲಿಲ್ಲ, ಹೋದ ತಿಂಗಳ 3 ಕೇಸ್ ಬಂದು. ಸೊ ಹಿಂಗ ಲಾಸ್ಟ್ ಇಯರ್ಗೆ ಈ ಇಯರ್ ಕಂಪೇರ್ ಮಾಡ್ಕೊಂತಂದ್ರೆ 10-50-60% ಯಾವುದೇ ರೀತಿ ವಾಂತಿ ಬೇದಿ ಪ್ರಕರಣಗಳು ಕಂಡು ಬಂದಿಲ್ಲ. ಸೊ ಇತ್ತೀಚೆಗೆ ತಾವು ಗಮನಿಸಿದ ಹಾಗೆ ಮುತ್ತಿಗೆ ಗ್ರಾಮದಲ್ಲಿ ಆಯಿತು. ಮುತ್ತಿಗೆ ಗ್ರಾಮದಲ್ಲಿ ಮಳೆ ಜಾಸ್ತಿ ಬಂದು ಆ ಬೋರ್ವೆಲ್ ನೀರಿನಲ್ಲಿ ಹಳ್ಳದ ನೀರು ಬೋರ್ವೆಲ್ ಸೇರ್ಕೇಸಿ ಆ ನೀರು ಕಲುಷಿತಗೊಂಡಿಸಿ ಆ ನೀರು ಟ್ಯಾಂಕರ್ ಬಿಟ್ಟ ಮೇಲೆ ಸ್ವಲ್ಪ ವಾಂತಿ ಬೇದಿ ಪ್ರಕರಣಗಳು ಕಂಡು ಬಂದು ಅದೇ ಲಾಸ್ಟ್ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಆಗಿರೋದು. ತದನಂತರ ಅಂತ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ ಮೇಡಮ್.
1: ಅಂದ್ರೆ ಈ ನಿಟ್ಟಿನಲ್ಲಿ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಕೈಗೂ ಜೋಡಿಸಿದಾಗ ಒಂದು ಆರೋಗ್ಯವನ್ನ ಅವರು ಆರಾಮಾಗಿ ಇಟ್ಕೊಳ್ಬಹುದು ಅಂತ ಹೇಳ್ತೀರಿ. ಏನಾದರೂ ತೊಂದರೆ ಈ ತರ ಸಮಸ್ಯೆ ಕಂಡು ಬಂದ್ರೆ ತಮ್ಮ ಇಲಾಖೆಯನ್ನ ಸಂಪರ್ಕಿಸಬಹುದಾ
0: ಮೇಡಮ್? ಯಾವುದೇ ಒಂದು ಹಳ್ಳಿಗೆ ಹೋದ್ರೆ 5,000 ಒಂದು ಉಪಕೇಂದ್ರ ಅಂತ ಇದೆ, ಆಮೇಲೆ 1,000 ಪಾಪ್ಯುಲೇಷನ್ ಒಬ್ಬರು ಆಶಾ ಕಾರ್ಯಕರ್ತ ಅಂತ. ಅವ್ರಿಗೇನ 1,000 ಜನಸಂಖ್ಯೆ ಇದ್ದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾರೆ, ಇಮಿಡಿಯೇಟ್ ಆಗಿ ಆಶಾ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಆಶಾ ಸಂಬಂಧಪಟ್ಟವರು ಅಲ್ಲಿ ಸಂಬಂಧಪಟ್ಟಂತ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳಂತ ಇರ್ತಾರೆ. ಅವ್ರು ಭೇಟಿ ಆದ್ರಪ್ಪ ಅಂದ್ರೆ CHO ಅಂತ ಇರ್ತಾರೆ, PSU ಅಂತ ಇರ್ತಾರೆ, ಅವ್ರು ಇಮಿಡಿಯೇಟ್ ಆಗಿ ಈಗ ಎಲ್ಲ ಸಬ್ ಸೆಂಟರ್ಗಳಲ್ಲಿ ಸಾಕಷ್ಟು ಔಷಧಿಗಳನ್ನ ನಾವು ಪ್ರೊವೈಡ್ ಮಾಡಿದ್ವಿ. ಇಮಿಡಿಯೇಟ್ ಆಗಿ ಅಲ್ಲೇ ಟ್ರೀಟ್ಮೆಂಟ್ ಹಾಕಿಸಿ ಒಂದ್ ವೇಳೆ ಕಂಟ್ರೋಲ್ ಆಗಿ ಸಂಬಂಧಪಟ್ಟಂತ PSCಗೆ ಹೋಗಿಸಿ ಔಷಧಿ ತಗೊಂಡಿರಾಗಿರ್ಬೋದು, ವೈದ್ಯರಿಗೆ ತೋರಿಸಿದ್ರಾಗಿರ್ಬೋದು, ಅಲ್ಲಿ ಕಂಟ್ರೋಲ್ ಆಗಲಿಪ್ಪ ಅಂದ್ರೆ ತಾಲೂಕು ಹಾಸ್ಪಿಟಲ್ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ರೆಫರ್ ಮಾಡಲಿಕ್ಕೆ ನಾವು ಸೂಚನೆ ನೀಡಿದ್ವಿ.
1: ಧನ್ಯವಾದಗಳು ಡಾಕ್ಟರ್ ಪರಶುರಾಮ್ ಅವರೇ. ತಾವು ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿ ಸಾರ್ವಜನಿಕರ ಒಂದು ಆರೋಗ್ಯಕ್ಕೆ ಏನೆಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ತಾವು ಹಾಕೊಂಡಿದ್ದೀರಿ. ಅದರ ಜೊತೆಗೆ ಇದೇ ತಿಂಗಳು ಬರುವಂತಹ ಭಾನುವಾರ ಅಂದ್ರೆ 28ನೇ ತಾರೀಕು ಪಲ್ಸ್ ಪೋಲಿಯೋ ಅಭಿಯಾನವನ್ನು ಕೂಡ ತಾವು ಹಾಕೊಂಡಿದ್ದೀರಿ. 0-5 ವರ್ಷದ ಒಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಹಾಕಿಸೋದ್ರಿಂದ ಮಕ್ಕಳ ಆರೋಗ್ಯವನ್ನು

0: ಪಡ್ಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ತಮ್ಮ ಮಕ್ಕಳಿಗೆ ಕರ್ಕೊಂಡು ಬಂದು ಹನಿಯನ್ನ ಹಾಕಿಸಬೇಕು ಅನ್ನುವ ಕರೆಯನ್ನು ಕೂಡ ತಾವು ನಮ್ಮ ಮೂಲಕ ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಪಲ್ಸ್ ಪೋಲಿಯೋ ಅಭಿಯಾನ ಹಾಗೂ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಈ ಕುರಿತಂತೆ ಧಾರವಾಡ ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾ ಪರಶುರಾಮ್ ಎಫ್ಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ಉಷಾ ಕುಲಕರ್ಣಿ.
3: ಆಕಾಶವಾಣಿ ಧಾರವಾಡ, ಸಮಯ 7:35.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಕ್ಕೂ ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು.
4: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
6: ವಂದೇ ಮಾತರಂ. ಹೇ ಮಾತೆ, ನಾನು ನಿನಗೆ ವಂದಿಸುತ್ತೇನೆ. ನಮ್ಮ ರಾಷ್ಟೀಯ ಗೀತೆಯಾಗಿರುವ ವಂದೇ ಮಾತರಂ ಬಂಕಿಂ ಚಂದ್ರ ಚಟರ್ಜಿ ಅವರ ಆನಂದಮಠ್ ಕೃತಿಯ ಭಾಗ. ಇದಕ್ಕೀಗ 150 ವರ್ಷಗಳ ಸಂಭ್ರಮ. ಭಾರತ ಮಾತೆಯೇ, ನೀನೇ ನಮ್ಮ ಜ್ಞಾನ, ನೀನೇ ನಮ್ಮ ಚಾರಿತ್ರ್ಯ, ನೀನೇ ನಮ್ಮ ಧರ್ಮ, ನೀನೇ ನಮ್ಮ ಹೃದಯ ಎಂದು ಸಾರುವ ಈ ಗೀತೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶ ಪ್ರೇಮವನ್ನು ಬೆಳಗಿಸುವ ಅದ್ಭುತ ಶಕ್ತಿ, ಹುರುಪು, ಉತ್ಸಾಹಗಳನ್ನು ತುಂಬೋ ಸಮರ್ಪಿತ ಭಕ್ತಿ. ಅಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಜಾಗೃತಿಯ ಬೆಳಕು ಮೂಡಿಸಿದ ವಂದೇ ಮಾತರಂ ಇಂದು ಯುವಜನತೆಗೆ ರಾಷ್ಟೀಯ ಪ್ರಜ್ಞೆಯ ಗೀತೆಯಾಗಿ, ಸ್ಫೂರ್ತಿ ಪ್ರೇರಣೆಯ ಜಾಜ್ವಲ್ಯಮಾನ ದೀಪವಾಗಿ ಹೊಂಬೆಳಕನ್ನು ಎಲ್ಲೆಡೆ ಪಸರಿಸುತ್ತಿದೆ.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1430ಕ್ಕೆ ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಸೆಷಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ ರಾಷ್ಟೀಯ ಶಾಸನ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಂತರ ಪ್ರಧಾನಿ ರೋಚೆ ಕೈಮನ್ನಲ್ಲಿ ನಡೆಯುವ ರಾಷ್ಟೀಯ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತುಕಡಿ 2 ಭಾರತೀಯ ನೌಕಾಪಡೆಯ ಹಡಗುಗಳೊಂದಿಗೆ ಆಚರಣೆಯಲ್ಲಿ ಭಾಗವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ಗೆ 3 ದಿನಗಳ ಭೇಟಿಯಲ್ಲಿದ್ದಾರೆ. ಈ ಭೇಟಿಯು ಭಾರತ ಮತ್ತು ಸೆಷಲ್ಸ್ ನಡುವಿನ ಬಲವಾದ ಮತ್ತು ಶಾಶ್ವತ ಸ್ನೇಹವನ್ನು ಪುನರುಚ್ಚರಿಸುತ್ತದೆ ಮತ್ತು ಎಲ್ಲಾ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಲು ಉಭಯ ರಾಷ್ಟಗಳ ಹಂಚಿಕೆಯ ಬದ್ದತೆಯನ್ನು ಬಲಪಡಿಸುತ್ತದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುವುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 1430ಕ್ಕೆ ಏರಿಕೆಯಾಗಿದೆ. ಕಳೆದ ಬುಧವಾರ ದಕ್ಷಿಣ ಅಮೆರಿಕದ ಈ ರಾಷ್ಟದಲ್ಲಿ 7.2 ಮತ್ತು 7.5 ತೀವ್ರತೆಯ ಸರಣಿ ಭೂಕಂಪಗಳಿಂದ ತತ್ತರಿಸಿದ ಜನರಿಗಾಗಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಪ್ರಕಾರ ಕನಿಷ್ಠ 68,900 ಜನರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ವೆನೆಜುವೆಲಾದಲ್ಲಿ ಅತ್ಯಂತ ತೀವ್ರವಾಗಿ ಹಾನಿಗೊಳಗಾದ ರಾಜ್ಯಗಳಲ್ಲಿ ಒಂದಾದ ಲಾ ಗ್ವೈರಾದಲ್ಲಿ ಕಾಂಕ್ರೀಟ್ ಅವಶೇಷಗಳ ನಡುವೆ ತಮ್ಮ ಪ್ರೀತಿಪಾತ್ರರನ್ನು ಮತ್ತು ನೆರೆಹೊರೆಯವರನ್ನು ಹುಡುಕಲು ಸ್ಥಳೀಯರು ಗುದ್ದಲಿ, ಭಾರೀ ಯಂತ್ರೋಪಕರಣಗಳು, ಹಗ್ಗಗಳು ಮತ್ತು ಬರಿಗೈಗಳ ಸಹಾಯದಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಅಡಿಯಲ್ಲಿ ಇರುವ ಅವಕಾಶಗಳನ್ನು ದೀರ್ಘಕಾಲೀನ ವ್ಯವಹಾರ ವೃದ್ಧಿಗಾಗಿ ಪರಿವರ್ತಿಸಲು ಭಾರತೀಯ ಕಂಪನಿಗಳು ತಮ್ಮ ಬ್ರಿಟನ್ನ ಸಹಭಾಗಿ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಲಂಡನ್ನಲ್ಲಿ ನಡೆದ ಭಾರತ ಬ್ರಿಟನ್ ಪ್ರಗತಿಯ ಪಾಲುದಾರರು ವ್ಯಾಪಾರ ಸಮಾವೇಶ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದದಿಂದ ದೊರೆಯುವ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಉದ್ಯಮ ವಲಯಕ್ಕೆ ಸಲಹೆ ನೀಡಿದರು. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದು, ಸಿಇಟಿಎ ಒಪ್ಪಂದವನ್ನು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಪರಿವರ್ತನಾತ್ಮಕ ಚೌಕಟ್ಟಾಗಿ ಸ್ವಾಗತಿಸಿದ್ದಾರೆ ಎಂದು ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಅಗತ್ಯವಿರುವ ಎಲ್ಲಾ ಪ್ರಯಾಣ ದಾಖಲೆಗಳನ್ನು ಪಡೆಯುವವರೆಗೆ ಯಾತ್ರೆಯನ್ನು ಪ್ರಾರಂಭಿಸಬೇಡಿ ಎಂದು ವಿದೇಶಾಂಗ ಸಚಿವಾಲಯ ದೇಶದ ನಾಗರಿಕರಿಗೆ ಸೂಚಿಸಿದೆ. ಚೀನಾಗೆ ಪ್ರವೇಶ ಪರವಾನಗಿ ಮತ್ತು ವೀಸಾಗಳಿಲ್ಲದೆ ಖಾಸಗಿ ಪ್ರವಾಸ ನಿರ್ವಾಹಕರ ಪ್ರವಾಸಗಳ ಮೂಲಕ ಯಾತ್ರೆ ಕೈಗೊಳ್ಳುವಾಗ ನೇಪಾಳದಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರ ಸಹಾಯಕ್ಕಾಗಿ ವಿನಂತಿಸಿದ ನಂತರ ಸಚಿವಾಲಯ ಈ ಸಲಹೆಗಳನ್ನು ನೀಡಿದೆ. ದೃಢೀಕೃತ ಪ್ರಯಾಣ ದಾಖಲೆಗಳಲ್ಲಿದೆ ಅಥವಾ ಅಗತ್ಯ ದಾಖಲೆಗಳನ್ನು ಪಡೆಯುವ ನಿರೀಕ್ಷೆಯಲ್ಲಿ ಪ್ರಯಾಣವನ್ನು ಪ್ರಾರಂಭಿಸುವುದರಿಂದ ಯಾತ್ರಿಕರು ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಯಾತ್ರೆ ಕೈಗೊಳ್ಳುವ ಮೊದಲು ತಮ್ಮ ಪ್ರವಾಸ ನಿರ್ವಾಹಕರು ಸರಿಯಾಗಿ ನೋಂದಾಯಿಸಿಕೊಂಡಿದ್ದಾರೆಯೇ ಮತ್ತು ಅಧಿಕೃತರಾಗಿದ್ದಾರೆಯೇ ಎಂದು ಪರಿಶೀಲಿಸಲು ಯಾತ್ರಿಕರಿಗೆ ಸಲಹೆ ನೀಡಲಾಗಿದೆ. ಚಾರ್ಧಾಮ್ ಯಾತ್ರೆಗಾಗಿ ಹೆಲಿಕಾಪ್ಟರ್ ಸೇವೆಗಳ ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ನಾಗರಿಕ ವಿಮಾನಯಾನ ಸಚಿವಾಲಯ, ಈ ಅವಧಿಯಲ್ಲಿ ಪ್ರತಿದಿನ ಸರಾಸರಿ 400 ಹೆಲಿಕಾಪ್ಟರ್ಗಳ ಸಂಚಾರ ನಡೆದಿದೆ ಎಂದು ತಿಳಿಸಿದೆ. ಸಚಿವಾಲಯದ ಪ್ರಕಾರ 12,000 ಹೆಚ್ಚು ಶಟಲ್ ಹಾರಾಟಗಳ ಮೂಲಕ 67,000 ಹೆಚ್ಚು ಯಾತ್ರಿಕರ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಅಲ್ಲದೆ 2,000 ಹೆಚ್ಚು ಚಾರ್ಟರ್ ಹಾರಾಟಗಳ ಮೂಲಕ 11,000 ಅಧಿಕ ಭಕ್ತರಿಗೆ ಸುರಕ್ಷಿತ, ವಿಶ್ವಾಸಾರ್ಹ ಹಾಗೂ ಪರಿಣಾಮಕಾರಿ ಸಂಪರ್ಕ ವ್ಯವಸ್ಥೆ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಮಾತನಾಡಿರುವ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚಾರ್ಧಾಮ್ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಭಕ್ತನು ಹೆಚ್ಚಿನ ಸುಲಭತೆ, ಅನುಕೂಲತೆ ಹಾಗೂ ಸುರಕ್ಷತೆಯೊಂದಿಗೆ ಪ್ರಯಾಣಿಸುವಂತೆ ಮಾಡಲು ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಆರೋಗ್ಯ ರಕ್ಷಣೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ವಿಶಾಲ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ಖಾಸಗಿ ಮಾಧ್ಯಮ ವಾಹಿನಿಯ ಕಾರ್ಯಕ್ರಮದ 9ನೇ ಆವೃತ್ತಿಯ ವೈದ್ಯರ ದಿನದ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಸರ್ಕಾರವು ತನ್ನ ಆರೋಗ್ಯ ವಿಧಾನವನ್ನು ಅನಾರೋಗ್ಯ ಪೀಡಿತರ ಆರೈಕೆಯಿಂದ ಯೋಗಕ್ಷೇಮಕ್ಕೆ ಮತ್ತು ಸಂಪೂರ್ಣವಾಗಿ ಗುಣಪಡಿಸುವ ಆರೈಕೆಯಿಂದ ಸಮಗ್ರ ಆರೋಗ್ಯ ರಕ್ಷಣೆಗೆ ಬದಲಾಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪುರುಷರ ಸಿಂಗಲ್ಸ್ನ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಸೆಮಿಫೈನಲ್ನಲ್ಲಿ ಅವರು ಜಪಾನ್ನ ಯುದೈ ಒಕಿಮೊತೊ ವಿರುದ್ಧ 22-20, 15-21, 21-19 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿಂದು ಚೈನೀಸ್ ತೈಪೆಯ ಸೂಲಿ ಯಾಂಗ್ ಅವರನ್ನು ರೌನಕ್ ಚೌಹಾಣ್ ಎದುರಿಸುತ್ತಿದ್ದಾರೆ. ಗೋವಾದ 14 ವರ್ಷದ ಇಂಟರ್ನ್ಯಾಷನಲ್ ಮಾಸ್ಟರ್ ಈಥನ್ ವಾಜ್ ಬಾಸ್ನಿಯಾ ಮತ್ತು ಹರ್ಜೆಗೋವಿನದಲ್ಲಿ ನಡೆದ ಸರಜೆವೊ ಜಿಎಂ ಮಿಕ್ಸ್ ಚೆಸ್ ಪಂದ್ಯಾವಳಿಯಲ್ಲಿ ತಮ್ಮ 3ನೇ ಹಾಗೂ ಅಂತಿಮ ಗ್ರ್ಯಾಂಡ್ಮಾಸ್ಟರ್ ನಾರ್ಮ್ ಸಾಧಿಸುವ ಮೂಲಕ ಭಾರತದ 96ನೇ ಚೆಸ್ ಗ್ರ್ಯಾಂಡ್ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. 10 ಗ್ರ್ಯಾಂಡ್ಮಾಸ್ಟರ್ಗಳನ್ನು ಹಿಂದಿಕ್ಕಿ ಈ ಟೂರ್ನಿಯಲ್ಲಿ ಜಯಗಳಿಸಿದ ಇವರು ಅನುರಾಗ್ ಮಹಮಾಲ್ ಮತ್ತು ಲಿಯೋನ್ ಮೆಂಡೋನ್ಕಾ ಅವರ ನಂತರ ಗೋವಾದ 3ನೇ ಗ್ರ್ಯಾಂಡ್ಮಾಸ್ಟರ್ ಎನಿಸಿಕೊಂಡಿದ್ದಾರೆ. ಸೆಪ್ಟೆಂಬರ್ 3, 2011 ಜನಿಸಿದ ಈಥನ್ ಪ್ರಸ್ತುತ 2,522 ಫಿಡೆ ಶ್ರೇಯಾಂಕ ಹೊಂದಿದ್ದಾರೆ. ಫಿಫಾ ವಿಶ್ವಕಪ್ನ ಫುಟ್ಬಾಲ್ ಪಂದ್ಯಾವಳಿಯ ಎಲ್ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಪನಾಮಾ ತಂಡದ ವಿರುದ್ದ 2-0 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ಅಮೆರಿಕದ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಇಂದು ಬೆಳಗ್ಗೆ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ಪರ ಜೂಡ್ ಬಿಲ್ಲಿಂಗ್ಹ್ಯಾಮ್ ಮತ್ತು ಹ್ಯಾರಿ ಕೇನ್ ತಲಾ 1 ಗೋಲು ಗಳಿಸುವ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟರು. ಈ ಗೆಲುವಿನ ಬೆನ್ನಲ್ಲೇ ಎಲ್ ಗುಂಪಿನಲ್ಲಿ ಇಂಗ್ಲೆಂಡ್ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಕ್ರೊಯೇಷ್ಯಾ ತಂಡ ಘಾನಾ ವಿರುದ್ದ 2-1 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11:00 ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1,430 ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ

0: ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಇದೀಗ ಚಿತ್ರಗೀತೆಗಳು.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
6: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
5: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
6: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
5: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯ್ನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: शुद्धता से भरा निर्मा शुद्ध नमक।
1: ಈಗ ಚಿತ್ರಗೀತೆಗಳು ಆರಂಭದಲ್ಲಿದೆ. ದೇವರಲ್ಲಿದ್ದಾನೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

ಆಕಾಶವಾಣಿ ಧಾರವಾಡ. ಈಗ ಕಾರ್ಯಕ್ರಮ ವಿವರಣೆ. ಇನ್ಮುಂದೆ ಸರಿಯಾಗಿ 8:35 ಹಾಗೂ 5:30 ಘನತಾವೆತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ಬೆಂಗಳೂರು ಭೇಟಿಯ ಕುರಿತು ಬಾನುಲಿ ವರದಿ. ಇಂದು ಬೆಳಗ್ಗೆ 11:00 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯನ್ನುದ್ದೇಶಿಸಿ ಮಾಡಲಿರುವ ಮನ್ ಕಿ ಬಾತ್ನ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಪ್ರಧಾನಮಂತ್ರಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8:00 ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗುವುದು. ಬೆಳಗ್ಗೆ 8:50 ಭಾವಗೀತೆಗಳು, 9:05

ನಿಮಿಷಕ್ಕೆ ಅದಿತಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕರಿಗುಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ, 10:00 ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ದಿವ್ಯಾಂಗರ ಬಾಳಿಗೆ ಬೆಳಕು ತುಂಬುತ್ತಿರುವ ಗೂಡೊಂದರ ಯಶೋಗಾಥೆ, ಈ ಕುರಿತು ಸೋಮನಾಥ್ ಮಹಾಜನ ಶೆಟ್ಟರ್ ಅವರೊಂದಿಗೆ ಮಾತು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ನವರಸಾಭಿನಯ, ರಚನೆ ವಿದ್ಯಾಶಿರಹಟ್ಟಿ, ನಿರ್ದೇಶನ ಜಿ ಸುರೇಖ ಸುರೇಶ್. 10:30 ಗಿಳಿಮುಂಡು ಕಾರ್ಯಕ್ರಮದಲ್ಲಿ ಸಾರಸ್ವತ್ಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 9 ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣದ ಧ್ವನಿ ಡಾಕ್ಟರ್ ಮನಸಾ ನಾಗಭೂಷಣ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಕಾರಣಗಳು ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಅಚ್ಯುತ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. 1 ಗಂಟೆ 20 ನಿಮಿಷಕ್ಕೆ ಹಾಗೂ ಸಂಜೆ ಕೃಷಿರಂಗದಲ್ಲಿ ಜಮಖಂಡಿ ತಾಲೂಕು ನಾವಲಗಿಯ ಹನುಮಂತ್ ಬರಗಾಲ ಹಾಗೂ ಸಂಘಟನೆಗಳಿಂದ ಕಣಿವಾದನ. 1 ಗಂಟೆ 30 ನಿಮಿಷಕ್ಕೆ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಮಧ್ಯಾಹ್ನ 3 ಗಂಟೆ 1 ನಿಮಿಷದಿಂದ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸಂಜೆ 5 ಗಂಟೆ 45 ನಿಮಿಷಕ್ಕೆ ಟೀ ಟೈಮ್ ಚಿತ್ರಗೀತೆಗಳು, 6 ಗಂಟೆ 30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ, 6 ಗಂಟೆ 51 ನಿಮಿಷಕ್ಕೆ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ವುಮೆನ್ಸ್ ವರ್ಲ್ಡ್ ಕಪ್ 2026 ವೀಕ್ಷಕ ವಿವರಣೆಯನ್ನು ನಮ್ಮ ಮುಖ್ಯವಾಹಿನಿ FM 103 MHz ಕಂಪನಾಂಕಗಳಲ್ಲಿ ಹಾಗೂ DRM ವಾಹಿನಿಯಲ್ಲಿ ಕೇಳಬಹುದು. ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮುಂದುವರಿಯುತ್ತವೆ. 6 ಗಂಟೆ 51 ನಿಮಿಷಕ್ಕೆ ಕೃಷಿರಂಗದಲ್ಲಿ ಪೌಷ್ಟಿಕ ಆಹಾರ ಹಾಗೂ ಆರೋಗ್ಯ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುಕ್ತಿಜಾ MP ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. 7 ಗಂಟೆ 45 ನಿಮಿಷಕ್ಕೆ ನೈತಿಕ ಶಿಕ್ಷಣ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿದ್ದ ಭಾಷಣ. 8 ಗಂಟೆ 30 ನಿಮಿಷಕ್ಕೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ.

8:45ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, 9:15ಕ್ಕೆ ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು. 9:30ಕ್ಕೆ ಛಾಯಾಗೀತ್ ಮುಂಬೈ ವಿವಿಧ ಭಾರತೀ ಕೇಂದ್ರದ ಸಹ ಪ್ರಸಾರದಲ್ಲಿ, ರಾತ್ರಿ 10:00ಗೆ ರವಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು. 11:10ದಿಂದ FM ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 8:35 ಘನತೆವತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ಬೆಂಗಳೂರು ಭೇಟಿಯ ಕುರಿತು ಬಾನುಲಿ ವರದಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ. ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಜೂನ್ 27ರಂದು ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ.

0: ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದ ಕೆಂಪೇಗೌಡರು ಹಂಪಿಯ ವೈಭವವನ್ನು ಕಂಡು ಬೆರಗಾಗಿ ಇಂತಹದ್ದೇ ವ್ಯವಸ್ಥಿತವಾದ ಒಂದು ನಗರವನ್ನು ನಿರ್ಮಾಣ ಮಾಡಬೇಕೆಂದು ನಿರ್ಧರಿಸಿ ದೂರದೃಷ್ಟಿಯಿಂದ ನಿರ್ಮಿಸಿದ ನಾಡೇ ನಮ್ಮ ಬೆಂಗಳೂರು ನಗರ. ಬೆಂಗಳೂರು ನಗರವನ್ನು ಸ್ಥಾಪಿಸಿದ ನಾಡಪ್ರಭು ಕೆಂಪೇಗೌಡರ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ 27ರಂದು ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡುತ್ತಾ, ಕೆಂಪೇಗೌಡರು ಮಹಾನ್ ವ್ಯಕ್ತಿತ್ವವುಳ್ಳ ನಾಯಕರು. ಅವರ ನಗರ ಪರಂಪರೆಯಲ್ಲಿ ಅನೇಕ ಸಮುದಾಯದವರು ಜೀವನ ಕಟ್ಟಿಕೊಂಡರು. ಆರ್ಥಿಕವಾಗಿ ಸದೃಢವಾದಂತಹ ಆಧುನಿಕ ಬೆಂಗಳೂರನ್ನು 500 ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಿದ್ದು ಅವರ ಹೆಗ್ಗಳಿಕೆ. ಅವರ ವ್ಯಕ್ತಿತ್ವ ಯುವ ಜನತೆಗೆ ಸ್ಫೂರ್ತಿದಾಯಕವಾದದ್ದು ಎಂದು ಕೆಂಪೇಗೌಡರ ಅದ್ಭುತ ಕಾರ್ಯವನ್ನು ಶ್ಲಾಘಿಸಿದರು.
1: ಲಾಂಗ್ ಬಿಫೋರ್ ಮಾಡರ್ನ್ ಅರ್ಬನ್ ಪ್ಲಾನಿಂಗ್ ಎಮರ್ಜ್ಡ್ ಆಸ್ ಎ ಡಿಸಿಪ್ಲಿನ್, ನಾಡಪ್ರಭು ಶ್ರೀ ಕೆಂಪೇಗೌಡಜಿ ಡೆಮಾನ್ಸ್ಟ್ರೇಟೆಡ್ ಎಕ್ಸ್ಟ್ರಾಆರ್ಡಿನರಿ ಫೋರ್ಸೈಟ್ ಇನ್ ಡಿಸೈನಿಂಗ್ ಬೆಂಗಳೂರು. ತೊಟ್ಟಬೇಡ ಸ್ಕ್ವಯರ್ ಅಂಡ್ ಆರ್ಗನೈಸ್ಡ್ ಇಟ್ ಇನ್ ಟು ಎ ಸ್ಪೆಷಲೈಸ್ಡ್ ಕಮರ್ಷಿಯಲ್ ಪಿಟೇಸ್ ಡೆಡಿಕೇಟೆಡ್ ಟು ವೇರಿಯಸ್ ಟ್ರೇಡ್ಸ್ ಅಂಡ್ ಆಕ್ಯುಪೇಷನ್ಸ್. ವಾಟ್ ಈಸ್ ರಿಮಾರ್ಕಬಲ್ ಈಸ್ ದಟ್ ದೀಸ್ ಕಮ್ಯುನಿಟೀಸ್ ವೇರ್ ಇಂಟಗ್ರೇಟೆಡ್ ಇನ್ ಟು ಸಿಟೀಸ್ ಎಕನಾಮಿಕ್ ಲೈಫ್ ರಾದರ್ ದನ್ ಗೇಟೆಡ್ ಬೈ ಸೋಷಿಯಲ್ ಹಿರಾರ್ಕಿ. ಈಸ್ ಮಾಡಲ್ ಎನ್ಕರೇಜ್ಡ್ ಕೋಆಪರೇಷನ್, ಪ್ರೊಡಕ್ಟಿವಿಟಿ ಅಂಡ್ ಸೋಷಿಯಲ್ ಹಾರ್ಮನಿ. ಈಸ್ ನಾಟ್ ಡಿವೈಡೆಡ್ ದ ಸೊಸೈಟಿ ಆನ್ ದಿ ಬೇಸಿಸ್ ಆಫ್ ಕ್ಯಾಸ್ಟ್. ಈ ಹಸ್ ಅಲೊಕೇಟೆಡ್ ದ ಪ್ಲೇಸಸ್ ಫಾರ್ ವೇರಿಯಸ್ ವರ್ಕ್ ಟು ಬಿ ಕಾನ್ಸಂಟ್ರೇಟೆಡ್. ವೇರ್ ಕ್ಲಸ್ಟರ್ ಈಸ್ ದೇರ್, ದೇರ್ ದ ಕಾನ್ಸಂಟ್ರೇಷನ್ ಆಫ್ ದಟ್ ಇಂಡಸ್ಟ್ರಿ ವಿಲ್ ಬಿ ಮೋರ್. ದಿ ಎಕ್ಸ್ಪರ್ಟೈಸೇಷನ್ ವಿಲ್ ಕಮ್ ಆಟೋಮ್ಯಾಟಿಕಲಿ. ದಟ್ ಈಸ್ ದಿ ಐಡಿಯಾ ಬಿಗಿನ್ ದಿಸ್. ವಿ ಕ್ಯಾನ್ ಸೇ ಸಮಥಿಂಗ್ ಎಲ್ಸ್ ಬಟ್ ದಟ್ ಇಸ್ ನಾಟ್ ಕರೆಕ್ಟ್. ದೇ ಹ್ಯಾವ್ ಡನ್ ಇಟ್ ವಿತ್ ಅ ರಿಯಲ್ ಸೆನ್ಸ್ ಇನ್ ದ ಮೈಂಡ್ ದಟ್ ದ ಸೊಸೈಟಿ ಈಸ್ ಆಲ್ವೇಸ್ ಒನ್. ಇನ್ ಮೆನಿ ವೇಸ್ ಇಟ್ ಆಂಟಿಸಿಪೇಟೆಡ್ ಪ್ರಿನ್ಸಿಪಲ್ಸ್ ದಟ್ ಮಾಡರ್ನ್ ಸಿಟೀಸ್ ಅರೌಂಡ್ ದ ವರ್ಲ್ಡ್ ಕಂಟಿನ್ಯೂ ಟು ಫಾಲೋ. ನಡಾಪ್ರಭು ಶ್ರೀ ಕೆಂಪೇಗೌಡಜಿಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಮೇ ವೆಲ್ ಹ್ಯಾವ್ ಬೀನ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ. ರೆಕಗ್ನೈಸಿಂಗ್ ಬೆಂಗಳೂರು'ಸ್ ಲ್ಯಾಕ್ ಆಫ್ ಪೆರೋನಿಯಲ್ ರಿವರ್, ಈ ಕ್ರಿಯೇಟೆಡ್ ಅನ್ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಆಫ್ ಲೇಕ್ಸ್ ಅಂಡ್ ರಾಜಗಾಲು ವೇಸ್ ಟು ಹಾರ್ವೆಸ್ಟ್ ರೈನ್ ವಾಟರ್, ರೀಚಾರ್ಜ್ ಗ್ರೌಂಡ್ ವಾಟರ್, ಪ್ರಿವೆಂಟ್ ಫ್ಲಡ್ಡಿಂಗ್ ಅಂಡ್ ಸಪೋರ್ಟ್ ಅಗ್ರಿಕಲ್ಚರ್. ಈ ಆಲ್ಸೋ ಎನ್ಶೂರ್ಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇನ್ ವಾಟರ್ ಮ್ಯಾನೇಜ್ಮೆಂಟ್. ದಟ್ ಇಸ್ ವಾಟ್ ಈಸ್ ಲ್ಯಾಕಿಂಗ್ ಟುಡೇ. ಇಟ್ ಈಸ್ ನಾಟ್ ಲ್ಯಾಕಿಂಗ್ ಓನ್ಲಿ ಇನ್ ಕರ್ನಾಟಕ ಆರ್ ತಮಿಳ್ನಾಡು ಆರ್ ಎನಿ, ಇಟ್ ಈಸ್ ಲ್ಯಾಕಿಂಗ್ ಆಲ್ ಓವರ್ ದ ಕಂಟ್ರಿ ಟುಡೇ. ಪ್ರೀವಿಯಸ್ಲಿ ಆಸ್ ಲಾಂಗ್ ಆಸ್ ದಿ ಫಾರ್ಮರ್ಸ್ ವೇರ್ ಟೇಕಿಂಗ್ ಕೇರ್ ಆಫ್ ದಟ್, ಎವ್ರಿಥಿಂಗ್ ವಾಸ್ ಫೈನ್. ನೌ ಎವ್ರಿಬಡಿ ಈಸ್ ಎಕ್ಸ್ಪೆಕ್ಟಿಂಗ್ ದ ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಎವ್ರಿ ಕೇರ್. ದಟ್ ಈಸ್ ವೇರ್ ಲ್ಯಾಕುನಾ ಈಸ್ ಕಮಿಂಗ್ ಅಪ್. ಅನ್ಲೆಸ್ ದ ಪೀಪಲ್ ಪಾರ್ಟಿಸಿಪೇಷನ್ ಈಸ್ ದೇರ್, ನಥಿಂಗ್ ವಿಲ್ ಬಿ ಸೋ ಸಕ್ಸಸ್ಫುಲ್. ದಟ್ ಈಸ್ ಈಸ್ ಐಡಿಯಾ ಅಂಡ್ ಈ ಮೇಕ್ ದ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ಈಸ್ ಗುಡ್ ಎಫರ್ಟ್ಸ್. ಈಕ್ವಲಿ ಇಂಪಾರ್ಟೆಂಟ್ ವಾಸ್ ಈಸ್ ಕಮಿಟ್ಮೆಂಟ್ ಟು ಗ್ರೀನರಿ, large scale tree planting, protection of lake surroundings and preservation of open community spaces created the pleasant climate for which Bangalore become famous even today. 500 years still Bangalore is the more greenish city than any other city in the country. Nadaprabhu Sriman Kembegowdaji was a reformer who challenged the harmful customs with moral courage and a commitment to human dignity. He teaches the importance of long-term thinking, sustainable development, social inclusion and institution building. These are what we call as modern thoughts of economics, modern thoughts of social reforms. This all has been implemented by him before 500 years. As India moves towards the vision of our Honorable Prime Minister Sriman Narendra Modi ji of a Viksit Bharat by 2047, Nadaprabhu Kembegowda's example reminds us that enduring progress requires both ambition and responsibility. Great nations are built by individuals who think beyond their own lifetimes and work for generations yet to come. To the young students present here today, I offer a special message. Study the history of your city and your nation.

0: nation, draw inspiration from a great visionary ruler like Nada Prabhu Sriman Kembegowdaji, who transformed the vision into reality.
1: Whatever your chosen field, science, maybe technology, medicine, law, education, literature, or public service, ask yourself, what will I build for the society? What contribution will I leave for the future generation? This should be the basic question inside every youngster who are sitting here, because we are going to be the leaders of tomorrow. Success is not measured only by personal achievement, but by the positive impact we create for the society. And with these words, I got a great inspiration again to work for the society from the life history of Nada Prabhu Sri Kembegowdaji, a great ruler who has worked for the society, not for himself. And with these words, I wish you all every success, and we all must have the spirit of the nation and the spirit for service, sustainability and nation building. That's what he has preached to all of us, what he has embodied all his life, that should be taken into account. And with these words, I wish you all every success in your life. Jai Hind, Jai Karnataka, long live Mother Bharat. Ellavarakku namaskar.
2: ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾತನಾಡುತ್ತಾ, ಕೆಂಪೇಗೌಡರು 5 ದಶಕಗಳ ಹಿಂದೆ ಯಾವ ನಗರದ ಕಲ್ಪನೆ ಮಾಡಿ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದರೋ ಅದು ಇಂದು ವಿಶ್ವದಲ್ಲೇ ಪ್ರಮುಖವಾದ ವೈಜ್ಞಾನಿಕ ಮತ್ತು ಔದ್ಯಮಿಕ ನಗರಗಳಲ್ಲಿ ಒಂದಾಗಿದೆ. ಅವರು ಕೇವಲ ಜನವಸತಿ ರಸ್ತೆಯ ಬಗ್ಗೆ ಅಷ್ಟೇ ಅಲ್ಲದೆ ಜಲ ಸಂರಕ್ಷಣೆಗಾಗಿ ಕೆರೆಗಳ ನಿರ್ಮಾಣ, ಕೃಷಿ ವ್ಯಾಪಾರ, ಸಂಸ್ಕೃತಿ ಹಾಗೂ ಸಾಮಾಜಿಕ ಸಮೃದ್ಧತೆಗೆ ಸಮಾನವಾದ ಸ್ಥಾನಮಾನ ನೀಡಿದ್ದರು. ಈ ಕಾರಣಕ್ಕೆ ಅವರ ಹೆಸರು ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದರು.
3: ಲಗ್ಭಗ 5 ಶತಾಬ್ದಿಯ ಪೂರ್ವ ಉನ್ನೊನೆ ಜಿಸ್ ನಗರ ಕಿ ಕಲ್ಪನಾ ಕೀತಿ ವಾ ಆಜ್ ವಿಶ್ವಕ್ಕೆ ಪ್ರಮುಖ ನವಾಚಾರ ವಿಜ್ಞಾನ ಪ್ರೌದ್ಯೋಗಿಕಿ ಓರ್ ಉದ್ಯಮಿತಾ ಕ್ಷೇತ್ರ ಕೇಂದ್ರಕ್ಕೆ ರೂಪ ಮೇ ಪ್ರತಿಷ್ಠಿತ ಹೇ. ಯ ಉನ್ಕಿ ದೂರದೃಷ್ಟಿ ಓರ್ ಸುಶಾಸನ ಕಾ ಜೀವಂತ ಪ್ರಮಾಣ ಹೇ. ಕೆಂಪೇಗೌಡ ಜಿನೆ ನಗರ ನಿರ್ಮಾಣ ಕೋ ಭವನೋ ಓರ್ ಸಡಕೋ ತಕ್ ಸೀಮಿತ ನಹೀ ರಖಾ. ಉನ್ಹೊನೆ ಜಲ ಸಂರಕ್ಷಣ, ತಾಲಾಬೋ ಕಿ ವ್ಯವಸ್ಥಾ, ಕೃಷಿ ವ್ಯಾಪಾರ, ಸಂಸ್ಕೃತಿ ತಥಾ ಸಾಮಾಜಿಕ ಸಮೃದ್ಧತಾ ಕೋ ಸಮಾನ ಮಹತ್ವ ದಿಯಾ. ಯಹಿ ಕಾರಣ ಹೇ ಕಿ ಉನ್ಕಾ ನಾಮ ಆಜ್ ಬಿ ಜನಮಾನಸ್ ಕೆ ಹೃದಯ ಪರ್ ಅಂಕಿತ ಹೇ. ಆಜ್ ಜಬ್ ವಿಶ್ವ ಸತತ ವಿಕಾಸ, ಪರ್ಯಾವರಣ ಸಂರಕ್ಷಣ ಓರ್ ಸಮಾವೇಶಿ ಶಹರೀಕರಣ ಕಿ ಬಾತ್ ಕರ್ ರಹಾ ಹೇ, ತಬ್ ಹಮೇ ಯಹ ಸ್ಮರಣ ರಖನಾ ಚಾಹಿಯೆ ಕಿ ಇನ್ ಮೂಲ್ಯೋ ಕಿ ಮಜಬೂತ್ ನೀವ್ ಹಮಾರೆ ಮಹಾನ್ ಪೂರ್ವಜೋ ನೆ ಬಹುತ್ ಪಹಲೆ ಹಿ ರಖ ದಿ ಥಿ. ಬೆಂಗಳೂರು ಆಜ್ ಭಾರತ್ ಕಿ ನವಾಚಾರ ರಾಜಧಾನಿ ಕೆ ರೂಪ ಮೇ ವಿಶ್ವಭರ್ ಮೇ ಅಪನಿ ವಿಶಿಷ್ಟ ಪಹಚಾನ್ ಬನಾ ಚುಕಾ ಹೇ. ವಿಜ್ಞಾನ, ಸೂಚನಾ ಪ್ರೌದ್ಯೋಗಿಕಿ, ಜೈವ ಪ್ರೌದ್ಯೋಗಿಕಿ, ಸ್ಟಾರ್ಟ್ಅಪ್ ತಥಾ ಅನುಸಂಧಾನ ಕೆ ಕ್ಷೇತ್ರ ಮೇ ಇಸ್ಕಿ ಉಪಲಬ್ಧಿಯಾಂ ಅದ್ವಿತೀಯ ಹೇ. ಪ್ರಗತಿ ತಬಿ ಸಾರ್ಥಕ ಹೋತಿ ಹೇ ಜಬ್ ವಹ ಅಪನಿ ಜಡೋ ಸೆ ಜುಡಿ ರಹೆ. ನಾಟ್ ಪ್ರಭು ಕೆಂಪೇಗೌಡಜಿ ಕಾ ಜೀವನ ಯುವಾಂ ಕೆ ಲಿಯೆ ಪ್ರೇರಣಾ ಕಾ ಸ್ರೋತ ಹೇ. ಉನ್ಹೊನೆ ಸೀಮಿತ ಸಂಸಾಧನೋ ಮೇ ಭಿ ಬಡೆ ಸಪ್ನೆ ದೇಖೆ ಓರ್ ಉನ್ಹೆ ಸಾಕಾರ ಕಿಯಾ. ಆಜ್ ಭಾರತ ವಿಕಸಿತ ಭಾರತ 2047 ಕೆ ಲಕ್ಷ್ಯ ಕಿ ಓರ್ ಅಗ್ರಸರ್ ಹೇ. ಇಸ್ ಲಕ್ಷ್ಯ ಕಿ ಪ್ರಾಪ್ತಿ ಕೆ ಲಿಯೆ ಹಮೇ ಭಿ ಕೆಂಪೇಗೌಡಜಿ ಕಿ ತರಹ ದೂರದರ್ಶಿತಾ, ನವಾಚಾರ, ಪರಿಶ್ರಮ ಓರ್ ಸಮರ್ಪಣ ಕಿ ಭಾವನಾ ಕೋ ಅಪನಾನಾ ಹೋಗಾ. ಹಮೇ ಇಸ್ ಗೌರವಶಾಲಿ ಪರಂಪರಾ ಕೋ ಆಗೇ ಬಢಾತೆ ಹುವೆ ಐಸಾ ಸಮಾಜ ನಿರ್ಮಿತ ಕರ್ನಾ ಹೇ ಜಹಾಂ ವಿಕಾಸ್ ಕೆ ಸಾಥ್ ಸಂವೇದನಶೀಲತಾ, ಸಮೃದ್ಧಿ ಕೆ ಸಾಥ್ ಸಮಾನತಾ ಓರ್ ಪ್ರಗತಿ ಕೆ ಸಾಥ್ ಪರ್ಯಾವರಣ ಸಂರಕ್ಷಣ ಸುನಿಶ್ಚಿತ ಹೋ.
2: ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಶ್ರೀ ಹೆಚ್ ಡಿ ಕುಮಾರಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಹೀಗೆ.
4: ಕೆಂಪೇಗೌಡರು ಅಂದ ತಕ್ಷಣ ನಮ್ಮ ಬೆಂಗಳೂರು ನಗರದ ಒಂದು ಏಳಿಗೆ. ಅವರು ಯಾವ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಬೆಂಗಳೂರು ನಗರವನ್ನು ಕಟ್ಟತಕ್ಕಂಥದ್ದಕ್ಕೆ ತೀರ್ಮಾನಗಳನ್ನು ಮಾಡಿದ್ರು, ಆ ಒಂದು ತೀರ್ಮಾನದ ಕ್ಷಣ ಬಹುಶಃ ಬೆಂಗಳೂರು ನಗರ ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತಕ್ಕಂಥದ್ರಲ್ಲಿ ಬಹುಶಃ ಕೆಂಪೇಗೌಡರ ದೂರದೃಷ್ಟಿಯಿಂದ ಈ ಬೆಂಗಳೂರು ನಗರವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ನಾವು ಪ್ರತಿ ಸಂದರ್ಭದಲ್ಲಿ ಹೇಳ್ತೇವೆ, 1000 ಒಂದು ಸರೋವರಗಳನ್ನು ಕಟ್ಟಿದಂತ ಕೆಂಪೇಗೌಡರ ಬಗ್ಗೆ ನಾವು ನೆನೆಸ್ಕೋತೀವಿ. ಆದರೆ ಇವತ್ತು ನಾವು ನೀರಿನ ಹಂಚಿಕೆ ಬಗ್ಗೆ ಏನು ಮಾತನಾಡ್ತಾ ಇದ್ದೇವೆ, ಬಹುಶಃ ಅವರು ಕಟ್ಟಿದಂತ ಕೆರೆಗಳನ್ನ ನಾವು ಉಳಿಸ್

0: ಇಸ್ಕೊಂಡ್ ಬಂದಿದ್ದಾರೆ. ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥ ಹೆಸರಿನಲ್ಲಿ ಹಲವಾರು ಕೆರೆಗಳನ್ನ ನಾವು ಮುಚ್ಚಾಕಿದ್ದೇವೆ. ಅವರು ಕಟ್ಟಿದಂತ ಕೆರೆಗಳನ್ನು ಉಳಿಸಿದ್ರೆ ಇವತ್ತು ಬೆಂಗಳೂರು ನಗರಕ್ಕೆ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಯ್ತು. ಆದರೆ ನಮ್ಮ ಒಂದು ಭೂಮಿಗಳ ಮೇಲೆ ಇರತಕ್ಕಂಥ ವ್ಯಾಮೋಹ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವೇ ಕಾರಣಕರ್ತರಿದ್ದೇವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮುಂದಿನ ದಿನಗಳು ಈ ಬೆಂಗಳೂರು ನಗರ ಬೆಳೆದಿರತಕ್ಕಂಥ ಪರಿಸ್ಥಿತಿಗಳನ್ನು ನೋಡಿದ್ರೆ ಮುಂದೆ ನೀರಿನ ಸಮಸ್ಯೆಯನ್ನು ನಾವೇನು ಎದುರಿಸಬೇಕಾಗ್ತದೆ ಅದರ ಬಗ್ಗೆ ಈಗಾಗಲೇ ಬಹಳ ಚರ್ಚೆ ಮಾಡ್ತೀವಿ. ಆದರೆ ಅದಕ್ಕೆ ಪರಿಹಾರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಗಳೇನಿದ್ದಾರೆ ಅವರಿಗೆ ಈ ಒಂದು ನೀರಿನ ಸಮಸ್ಯೆಯ ವಿಷಯದಲ್ಲಿ ಬಹಳ ವಿಷಯಗಳನ್ನು ಅವರು ಸಂಗ್ರಹಿಸಿದ್ದಾರೆ. ಹಾಗೂ ನೀರಿನ ಹಂಚಿಕೆಯಲ್ಲಿ ಇರತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದರ ಸಂಪೂರ್ಣ ಅರಿವು ನಮ್ಮ ಉಪರಾಷ್ಟ್ರಪತಿಗಳಿರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಬಹುಶಃ ಕನ್ನಡ ನಾಡಿಗೆ, ಕರ್ನಾಟಕಕ್ಕೆ, ಬೆಂಗಳೂರು ನಗರ ಇದು ಕೇವಲ ಒಂದು ಸಮಾಜ ಇಲ್ಲ ಕನ್ನಡಿಗರಿಗೆ ಸೇರಿರ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಈ ನಗರ ಈ ದೇಶದ ಹಲವಾರು ಭಾಗದಿಂದ ಬರತಕ್ಕಂಥ ಪ್ರತಿಯೊಬ್ಬರಿಗೂ ನೆರಳು ಜೀವನವನ್ನು ಕೊಟ್ಟಿರ್ತಕ್ಕಂಥ ನಗರ ಇದು. ಈ ನಗರದಲ್ಲಿ ಮುಂದಿನ ದಿನಗಳು ನೀರಿನ ಒಂದು ಅಭಾವವನ್ನು ನಾವೇನು ಕಾಣುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಗೌರವಯುತ ಉಪರಾಷ್ಟ್ರಪತಿಗಳಿಗೆ ಈ ವಿಷಯದಲ್ಲಿ ತಾವು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕರ್ನಾಟಕದಲ್ಲಿ ಇರತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ತಾವು ಸ್ವಲ್ಪ ನಮ್ಮ ಪರವಾಗಿ ದೆಹಲಿಯಲ್ಲಿ ಧ್ವನಿಗೂಡಿಸಿದ್ರೆ ಬಹುಶಃ ನಮಗೆ ದೊಡ್ಡ ಶಕ್ತಿ ಬರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ನಿಮ್ಮೆಲ್ಲರಿಗೆ ಕೆಂಪೇಗೌಡರ ಈ ಒಂದು ಜಯಂತ್ಯೋತ್ಸವದಲ್ಲಿ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು.
1: ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಹೀಗೆ ಮಾತನಾಡಿದರು.
2: ಕೆಂಪೇಗೌಡರು ಕೇವಲ ಭೌತಿಕವಾಗಿ ನಗರವನ್ನು ಸೃಷ್ಟಿ ಮಾಡಿ ಹೋಗಲಿಲ್ಲ. ಕೆಂಪೇಗೌಡರನ್ನ ನಾಡಪ್ರಭು ಅಂತ ಅಷ್ಟೇ ಕರೆಯೋದಿಲ್ಲ, ಧರ್ಮಪ್ರಭುಗಳಂತೂ ಕೂಡ ಕರೀತಾರೆ. ನಮ್ಮ ಪರಂಪರೆಯಲ್ಲಿ ವ್ಯಕ್ತಿಯ ಹುಟ್ಟು ಮುಕ್ತಿಗೋಸ್ಕರ ಅಂತ ನಮಗೆ ಗೊತ್ತು. ಆ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಮೂರು ದಾರಿಗಳನ್ನು ನಮ್ಮ ಹಿರಿಯರು ಹಾಕಿ ಕೊಟ್ಟೋಗಿದ್ದಾರೆ. ಸೆಲ್ಫ್ಲೆಸ್ ಸರ್ವಿಸ್, ಡಿವೋಷನ್ ಟುವರ್ಡ್ಸ್ ದ ಅಲ್ಟಿಮೇಟ್ ಗಾಡ್ ಅಂಡ್ ಅಕ್ವೈರಿಂಗ್ ದ ಅಲ್ಟಿಮೇಟ್ ವಿಸ್ಡಮ್. ನಿಷ್ಕಾಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು, ಭಕ್ತಿಯನ್ನು ಮಾಡ್ತಕ್ಕಂಥದ್ದು, ಜನಮಾನಸದಲ್ಲಿ ಭಕ್ತಿಯನ್ನು ಮೂಡಿಸ್ತಕ್ಕಂಥದ್ದು, ನಂತರದಲ್ಲಿ ಜ್ಞಾನವನ್ನು. ಕೆಂಪೇಗೌಡರು ಇವತ್ತಿಗೂ ಮಾನ್ಯ, ಇನ್ನು ಸಾವಿರ ವರ್ಷಗಳ ನಂತರದಲ್ಲಿ ಕೂಡ ಮಾನ್ಯರಾಗ್ತಾರೆ. ಕಾರಣ ಏನಂತಂದ್ರೆ ಸ್ವತಃ ಸೇವೆಯನ್ನು ಮಾಡಿ ಪುನೀತರಾದಂತಹ ವ್ಯಕ್ತಿ. ಕೇವಲ ಸೇವೆ ಅಷ್ಟೇ ಅಲ್ಲ, ಭಕ್ತಿ ಇಲ್ಲದೆ ಹೋದದ್ದಾದ್ರೆ ಜನ ನಾಸ್ತಿಕರಾಗಿ ಹೋಗ್ತಾರೆ, ಜಡಗಟ್ಟಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮತಾವಲಂಬಿಗಳಿಗೂ ಕೂಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿಕೊಟ್ಟು ಸ್ವತಃ ಧರ್ಮಪ್ರಭುಗಳಾದಂತಹವರು. ಕೊನೆಗೆ ಜ್ಞಾನ ಇಲ್ಲದೆ ಹೋದದ್ದಾದ್ರೆ ಬೋಧ ಅನ್ಯ ಸಾಧನೆ ಬೇಹಿ ಸಾಕ್ಷಾತ್ ಮೋಕ್ಷಕ ಸಾಧನ. ಮೋಕ್ಷ ಇಲ್ಲ, ಮೋಕ್ಷ ನಮಗೆ ಸಿಗಬೇಕು ಅಂದ್ರೆ, ಮುಕ್ತಿ ಸಿಗಬೇಕು ಅಂದ್ರೆ, ಅಲ್ಟಿಮೇಟ್ ಲಿಬರೇಷನ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಇಗ್ನೋರೆನ್ಸ್ ನಮಗೆ ಸಿಗಬೇಕು ಅಂತ ಅಂದ್ರೆ ನಮಗೆ ಸೇವೆನು ಬೇಕು, ಭಕ್ತಿ ಬೇಕು, ಅದರ ಜೊತೆಯಲ್ಲಿ ಜ್ಞಾನ ಬೇಕು. ಅಂತಹ ಜ್ಞಾನ ಕೇಂದ್ರಗಳನ್ನು ಕೂಡ ಸೃಷ್ಟಿಸಿಕೊಟ್ಟಂತವರು ಕೆಂಪೇಗೌಡರು. ಇಂತೆಲ್ಲವನ್ನು ಕೂಡ ನಮಗೆ ಕಟ್ಟಿ ಕೊಟ್ಟು ಹೋಗಿರ್ತಕ್ಕಂಥ ಕೆಂಪೇಗೌಡರನ್ನು ನಾವು ಸ್ಮರಿಸೋದ್ರಿಂದ ನಮ್ಮ ಬದುಕು ಪುನೀತ ಆಗುತ್ತೆ. ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಈ ಕಾರ್ಯಕ್ರಮಕ್ಕೆ ಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀಗೌಡ.
1: ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಮಠದ ಶ್ರೀ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರಿಗೂ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹಲವು ಗಣ್ಯರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಷ್ಟ್ರಗೀತೆಯಿಂದ ಆರಂಭವಾದ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು.

0: ಇದುವರೆಗೆ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಜೂನ್ 27ರಂದು ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಕೆವಿ ಕೃಷ್ಣಪ್ಪ, ಪ್ರಸ್ತುತಿ ಮತ್ತು ಸಂಕಲನ ದಾಕ್ಷಾಯಣಿ ಪಿ, ತಾಂತ್ರಿಕ ಸಹಕಾರ ಬಿ ಉಮಾ ಹಾಗೂ ತಮಿಳ್ ಅರಸಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಹಾಗೂ ಡಾ ಎಎಸ್ ಶಂಕರ ನಾರಾಯಣ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಿದ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ. ಇದೀಗ ಭಾವಗೀತೆಗಳು.
2: ಆತ್ಮೀಯ ರೈತ ಬಾಂಧವರೇ,
3: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
2: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ.

0: ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ, ಕೃಷಿ ಶೋಧನೆ ಸಾಧನೆ. ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇನು.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
3: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836.
4: ಈಗ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಶ್ರೀಪಾದ್ ಹೆಗಡೆ ಹಾಗೂ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ವಿ ಸಿ ಐರ್ಸಂಗ ಅವರ ರಚನೆಯನ್ನು.

0: ಇದುವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಬಾನುಲಿ ಸಂಭ್ರಮದಲ್ಲಿ ಬಾನಲಿ ಕೇಳುಗನೆ. ಹೃದಯ ತೆರೆದಿರಲಿ 90ರ ಹರೆಯದಲ್ಲಿ ಆಕಾಶವಾಣಿ. ಆಕಾಶವಾಣಿ ಇದು ನಭೋವಾಣಿ. ಆಕಾಶವಾಣಿ ಜ್ಞಾನವಾಣಿ. ಸಂಗೀತದ ಅಂಗಳದಲ್ಲಿ ಅಲೆಯನಾದ ಚಿಂತನ ಮಂಥನಗಳ ಅಮೂಲ್ಯ ಮಂಟಪ.
2: ಭೂಮಿ ಎಂಬುದು ಆಕಾಶ ಗಂಗಾದಿಂದ ದೂರದ ಇನ್ನೊಂದು ಚಿಕ್ಕಿಯ ಮೇಲೆ ಕೂತವರಿಗೆ ನಾವು ಆಕಾಶ ಗಂಗಾದಾಗಿದ್ದೇವೆ ಅಂತ ಕಾಣುತ್ತೆ.
1: ಆರೋಗ್ಯದ ಜೊತೆಗೆ ಮನರಂಜನೆಗಳ ಮಹಾಸೌಧ.
3: ಏ ನಮಗೂ ಹಾಡುಗಾರಿಕೆ ಇವಾಗ ಅಭ್ಯಾಸದಲ್ಲಿಲ್ಲ.
4: ಆರಾಧಿಸುವೆ ಮದನಾರಿ.
1: ಒಂದೇ ಸೂರಿನಡಿ ಇಡೀ ಜಗದ ಸುದ್ದಿ, ಇದೇ ಆಕಾಶವಾಣಿ.
5: ಶತಮಾನಂ ಭವತಿ
1: ಸಾಗಲಿ ಆಕಾಶವಾಣಿ ಶತ ಶತಮಾನಗಳತ್ತ. ಹರಸೋಣ ಶ್ರೋತೃಗಳೇ, ಬಾನುಲಿ ಬಾನಲಿ ಎಂದಿಗೂ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವ

0: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

ಆಕಾಶವಾಣಿ ಧಾರವಾಡ. ಈಗ ಅದಿತಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. ಆರಂಭದಲ್ಲಿ ಕೇಳಿ ಮೋಹನದಾಸರ ಕೃತಿ.

0: ಇದುವರೆಗೆ ಆದಿತಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ ಕೇಳಿದಿರಿ.
1: ನೋಡಿಲ್ಲ ಏನ್ ತಂದಿನ ನೋಡ್ ನಿನಗಾಗಿ? ಯಾಕೆ ಪುಟ್ಟು, ನನ್ ಕೂಡ ಮಾತಾಡುದಿಲ್ಲ ನೀ? ನಿನಗ ಹೊಸ ಫ್ರಾಕು ಕೇಕು ಎಲ್ಲ ತಂದಿನ ನೋಡಿಲ್ಲ?
2: ನೀ ತಂದಿದ್ದೇನು ಬೇಡ.
1: ಯಾಕ ಅಷ್ಟೊಂದು ಬ್ಯಾಸರ ನನ್ ಮೇಲೆ?
2: ನಿನ್ ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ.
1: ಏ ರಾಣಿ
2: ಬಿಡು, ನನ್ ಕೈ ಬಿಡು, ದೂರ ಸರಿ. ಮನೆ ತುಂಬಾ ಚುಟ್ಟ ವಾಸನೆ ಸಾಕಾಗ ಹೋಗ ನೋಡಲ್ಲ. ಪಾಪು ಸೈತ ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ.
1: ಆಯ್ತು ಆಯ್ತು, ಇವತ್ತು ನನ್ ಕಣ್ ತೆರಿತು ಪುಟ್ಟ, ಇವತ್ತು ನನ್ ಕಣ್ ತೆರಿ.
2: ನನ್ ಶಾನೇಪ ಹಂಗ್ ಬಜನ.
0: ಆಕಾಶವಾಣಿ ಧಾರವಾಡ. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಆರಂಭದಲ್ಲಿ ಕೇಳಿ ಶಿವಾನಂದ ಪಾಟೀಲ್ ಅವರು ಹಾಡಿರುವ ಅಕ್ಕ ಮಹಾದೇವಿ ಅವರ ವಚನ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕರೆಗುಂದುಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಮೊದಲಿನ ಕರೆ ತಗೊಳ್ಳೋಣ ಅಂತ. ಹಲೋ, ನಮಸ್ಕಾರ, ಯಾರು ಮಾತಾಡಿದ್ರಿ?
1: ನಾವು ಚಂದನ ಅಂತ ರೀ.
0: ಚಂದನ ಅವರು ಎಲ್ಲಿಂದ ಮಾತಾಡ್ತೀರಿ?
1: ಹಾವೇರಿ.
0: ಹಾವೇರಿಯಿಂದ. ಏನು ಮಾಡ್ತೀರಿ ತಾವು?
1: ತಾವು ಮನೇಲಿ ಇರ್ತೀರಿ?
0: ಮನೆಯಾಗ ಇರ್ತೀರಿ. ಓಕೆ, ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ?
1: ಹಾಂ, ಕೇಳ್ತೀರಿ.
0: ಯಾವ ಚಿತ್ರದ ಗೀತೆ ಬೇಕು ತಮಗೀಗ?
1: ನಮಗೆ ರಾಮಾಚಾರ್ಯದ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಯಾವುದಾದ್ರೂ ಹಾಕಿ.
0: ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಯಾವುದಾದ್ರೂ ಹಾಡಬೇಕು.
1: ಹಾಂ,
0: ನಿಮ್ಮ ಇಷ್ಟದ ಯಾವುದಾದ್ರೂ ಹೇಳ್ರಲ್ಲ ಅದ್ರೊಳಗೆ.
1: ನಮಗೆ ಕಾರು ಮೋಡ ಕವಿದ.
0: ಕಾರು ಮೋಡ ಕವಿದ. ಓಕೆ, ಹಾಕ್ತೀವಿ ನೋಡಿರಿ. ನಿಮ್ಮ ನೆಚ್ಚಿನ ಗೀತೆ ಹಾಕ್ತೀವಿ, ಕೇಳ್ರಿ. ನಮಸ್ಕಾರ.
1: ಸರಿ ಸರಿ.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ಹಲೋ ಸರ್,
0: ನಮಸ್ಕಾರ. ಯಾರು ಮಾತಾಡೋದು ರೀ?
1: ಕೊಪ್ಪಳ ಜಿಲ್ಲೆ ಮಲ್ಕನಮಾಡಿ ಗ್ರಾಮದಿಂದ ಮಾತಾಡೋದು ಸರ್.
0: ಹೆಸರು ರೀ ತಮ್ದು?
1: ಮಹೇಶ್ ಅಂತ ಸರ್. ಮಹೇಶ್ ಹೋಟೆಲ್ ಸರ್, ಹೋಟೆಲಲ್ಲಿ ರೇಡಿಯೋ ಇಟ್ಕೊಂಡಿ ಸರ್ ನಾವು.
0: ಅಂದ್ರೆ ಇಡೀ ದಿವಸ ನಮ್ಮ ಹಾಡುಗಳನ್ನ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಿರ್ತೀರಿ ನೀವು?
1: ಬೆಳಿಗ್ಗೆ 6 ಗಂಟೆಲಿಂದ ಸ್ಟಾರ್ಟ್ ಸರ್ ನಮ್ದು.
0: ಹೌದ್ರಿ? ಹಾ ಹಾ ಹಾ ಹಾ. ಯಾವ ಚಿತ್ರದ ಗೀತೆ ಬೇಕು ತಮಗೀಗ?
1: ನಮ್ಮ ಸಂಪತ್ತಿಗೆ ಸವಾಲ್ ಚಿತ್ರದಿಂದ ಬೇಕು.
0: ಸಂಪತ್ತಿಗೆ ಸವಾಲ್, ಅದ್ರೊಳಗೆ ಯಾವ್ದು ಬೇಕು ರೀ? ಅದ್ರೊಳಗೆ ಯಾವ ಹಾಡು ಬೇಕು?
1: ಅದ ಯಾರೇ ಕೂಗಾಡಲಿ ಅಂತಂದು ಆತನ ಸರ್.
0: ಯಾರೇ ಕೂಗಾಡಲಿ, ಯಾರೇ ಕೂಗಾಡಲಿ ಆ ಹಾಡು ಅಂದ್ರೆ ನಾವು ಆರಾಮಾಗಿರ್ಬೇಕು, ಯಾರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಸಂದೇಶ ಕೊಡ್ತೈತೆ. ಹೌದಲ್ರ? ಅದು
1: ಹೌದು ಸರ್. ನಾವು ಎಮ್ಮೆ ಅವೆಲ್ಲ ಅದಾವಲ್ಲ ಸರ್, ಅದಕ್ಕಾಗಿ.
0: ಸರಿ ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ.

0: ಹಲೋ
1: ಹಲೋ
0: ನಮಸ್ಕಾರ, ಯಾರು ಮಾತಾಡೋದು ರೀ?
1: ಸರ್, ತಿಪ್ಪೇಸ್ವಾಮಿ ಅಂತ ಸರ್, ಮದಕರಿಪುರ ಚಿತ್ರದುರ್ಗದಿಂದ.
0: ಹಾಂ, ಹೇಳಿ ಹೇಳಿ, ಏನು ಮಾಡ್ತೀರಿ ತಾವು?
1: ಸರ್, ನಾವು ವಿಂಡ್ ಪವರಲ್ಲಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತೀವಿ ಸರ್.
0: ಓಕೆ ಓಕೆ ಓಕೆ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ಸರ್, ಹುಡುಗಾಟ ಸಿನಿಮಾ ಇದೆಯಾ ಸರ್?
0: ಹುಡುಗಾಟ, ಅದರೊಳಗೆ ಯಾವ್ದು ಬೇಕು ಹೇಳ್ರಿ?
1: ನೆನಪಾಗದೆ ಅಂತ ಹಾಡಿದೆಯಲ್ಲ ಸರ್.
0: ನೆನಪಾಗದೆ, ವಿಜಯ್ ಯೇಸುದಾಸ್ ಹಾಗೂ ರಾಜಲಕ್ಷ್ಮಿ ಅವರು ಹಾಡಿದ ಹಾಡು.
1: ಹಾಂ ಸರ್, ಹಾಂ ಸರ್,
0: ಎಸ್. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ, ಕೇಳ್ರಿ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ನಮಸ್ತೆ ಸರ್.

0: ಕರಿಗೊಂದು ಗೀತೆ ಕಾರ್ಯಕ್ರಮ.
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡೋದ್ರಿ?
1: ನಾಗೇಶ್ ನಾವಡೆ ರೀ.
0: ನಾಗೇಶ್ ನಾವಡೆ ಅವರು. ಹಾಂ ಹೇಳ್ರಿ, ತಮಗೆ ಯಾವ ಚಿತ್ರದ ಗೀತೆ ಬೇಕು? ಈಗ
1: ನಮಗೆ ಬಲೆ ಬಸವ ರಾಜ್ಕುಮಾರ್ ಅವ್ರ ರೀ.
0: ಸಿನಿಮಾ ಯಾವ್ದ್ರಿ?
1: ಬಲೆ ಬಸವ ರಾಜ್ಕುಮಾರ್ ಭಾರತೀಯವ್ರ ಬಂದಿದ್ರಿ. 1960 ಬಂದಿದ್ದು
0: ಬಲೆ ಬಸವ. ಅದ್ರಾಗ ಯಾವ ಹಾಡ್ರಿ?
1: ಕೇಳು ಕೇಳಲು ಚಲುವ.
0: ಇಲ್ಲಿ ಬಾಬಾ ಅಂತ ಒಂದು ಹಾಡಿದೆ, ಖಂಡ್ಯ ಖಂಡಿಲು ಬಸವ ಅಂತಿದೆ ಹಾಡು.
1: ಕೇಳೋ ಕೇಳೋ ಚಲೋ ಅಂತ ಎಷ್ಟು?
0: ಇಲ್ಲ ಅದಿಲ್ಲರಿ ಇಲ್ಲಿ ನಮ್ಮ ಇದ್ರೊಳಗೆ.
1: ನೀನಾರಿಗೆ ಅದು ಎಲ್ಲಿ ಮಾಡವ?
0: ನೀನಾರಿಗೆ ಅದು ಎಲ್ಲ

0: ಭಲೆ ಬಸವ ಹೊಸದೊಂದಿರ್ಬೇಕು ಹಳೆದೊಂದಿರ್ಬೇಕು ರೀ?
1: ಹೌದು, ರಾಜ್ಮೂರ್ ಇದ್ರಿ, ರಾಜ್ಮೂರ್ ಬರ್ತೀವಿ.
0: ಈಗ ಭಲೆ ಬಸವ ಒಂದೇ ನಿಮಿಷ ನೋಡ್ತೀನಂತ್ರೆ.
1: ಐತ್ರಿ ಸರ್, ಐತಿ, ನಿಮ್ಗೆ ಕೇಳಿ ಸಾಕಷ್ಟು ಅದಕ್ಕೆ ಕೇಳಿ ನಾನು.
0: ಭಲೆ ಬಸವ
1: ಅದನ್ನ ಒಗಟ್ ಬರ್ತದೆ ರೀ.
0: ಅಂದರೆ ಮೂರು ಹಾಡು ಅದಾವ ನೀ ಇದ್ರೊಳಗೆ. ಬಾಬಾ ಅಂತ ಒಂದಿದೆ, ಖಂಡ್ಯ ಖಂಡೆಲು ಬಸವ ಅಂತ ಒಂದಿದೆ.
1: ಹಾಂ, ಅದೇ ರೀ, ಕೇಳೋದು ಬಸವ.
0: ಹಾಂ, ಆಯ್ತು ಆಯ್ತು. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳ್ರಿ. ನಮಸ್ಕಾರ.
1: ನಮಸ್ಕಾರ ಸರ್, ನಮಸ್ಕಾರ.
0: ನಮಸ್ಕಾರ.

0: ಯಾರಿಗೆ ಕಾಲು ಕೊಟ್ಟಿ, ಯಾರಿಗೆ ಕೈ ಕೊಟ್ಟಿ, ಯಾರಿಗೆ ಸೀರೆಯನ್ನ ಕೊಟ್ಟು ಸಿಕ್ಕೆ ಚೆಲುವೆ.
1: ಸಂಚಿಗಾರ್ಗೆ ಕಾಲು ಕೊಟ್ಟೆ, ಬಳೆಗಾರ್ಗೆ

0: Basala, basala. Yo, basala.
1: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಹಲೋ ಹಲೋ
3: ಹಲೋ, ನಮಸ್ಕಾರ ಸರ್.
2: ನಮಸ್ಕಾರ, ಯಾರು ಮಾತಾಡೋದ್ರಿ?
3: ನಾವು ಜಮಖಂಡಿ ತಾಲೂಕು ಹೊಲಿಯಾಳದಿಂದ ಉಷೇಂದಿ ಅಂತ.
2: ಏನು ಮಾಡ್ತೀರಿ ತಾವು?
3: ನಾವು ನೇಕಾರಿಕೆ ಮಾಡ್ತೀವ್ರಿ ಸರ್.
2: ನೇಕಾರಿಕೆ ಮಾಡ್ತೀರಿ?
3: ಹ್ಞೂ ರೀ ಸರ್.
2: ಅಂದರೆ ಏನು ಮಷಿನ್ ಐತೋ ಏನು ಕೈಯಿಂದ ಮಾಡೋದ್ರಿ?
3: ಕೈ ಮಗ್ರಿ ಸರ್, ಆಟೋಮೆಟಿಕ್ ರೀ.
2: ಆಟೋಮೆಟಿಕ್ ಐತೇನ್ರ?

0: ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ಶಿಶುನಾಳ ಶರೀಫ್ ಅಂದ್ರಿ, ಸವಾಲ್ ಒಂದು ಅಂತ ಹೇಳಿ.
0: ಶಿಶುನಾಳ ಶರೀಫ ಸವಾಲ್ ಒಂದು.
1: ಮೊಹರಂ ಹಬ್ಬದ ಇವತ್ತು ಜಾರ್ತಾ ರೀ ಸರ್.
0: ಹಾಂ ರೀ, ಸವಾಲ್
1: ಅದನ್ನ ಹಾಡ ಕೇಳ್ಬೇಕಂತ.
0: ಸ್ಟಾರ್ಟಿಂಗ್ ಏನೈತ್ರಿ ಹಾಡೋದು? ಯಾಕಂದ್ರೆ ಇಲ್ಲಿ ಸವಾಲ್ ಒಂದು ಅಂತ ಇಲ್ಲ ಇದ್ರೊಳಗೆ ಹಾಡು ಯಾವುದು
1: ಶಿಶುನಾಳ ಶರೀಫ್ ನೋಡ್ರಿ ಸವಾಲ್ ಒಂದು
0: ಅಲ್ಲ ಗೊತ್ತೈತ್ರ ಅದ ನಾವು ಕೇಳಿವ ಹಾಡದನ್ನ. ಆದ್ರೆ ಸ್ಟಾರ್ಟಿಂಗ್ನಾಗ ಏನು ಐತಿ ಗೊತ್ತಾಗ್ಬೇಕ್ರಿ, ಯಾಕಂದ್ರೆ ಇಲ್ಲೇ ಸ್ಟಾರ್ಟಿಂಗ್ ಏನೈತೆ ಅಂದು ಕೊಟ್ಟಿರ್ತಾರ.
1: ಹೌದ್ರಿ ಸರ್.
0: ಹ್ಮ್
1: ಇರ್ಲಿ ಸರ್, ರಾಘವೇಂದ್ರ ಒಂದು ಹಾಕ್ರಿ ಸರ್, ದೀಪ ಪಿಕ್ಚರ್ ಬಂದ್ರಿ.
0: ದೀಪ ಅನ್ರಿ?
1: ದೀಪ ಪಿಕ್ಚರ್ ಬಂದ್ರಿ.
0: ಹೌನ್ರಿ,
1: ರಾಘವೇಂದ್ರ
0: ರಾಘವೇಂದ್ರ ದಾರಿ ಕಾಣದಾಗಿದೆ ಹಾಕೊಡ್ರೆ.
1: ಹ್ಞೂ ರೀ, ಹ್ಞೂ ರೀ.
0: ಆಯಿತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಕೇಳ್ರಿ. ನಮಸ್ಕಾರ
1: ಸರ್. ನಮಸ್ಕಾರ ರೀ.

0: ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದ್ರಿ?
1: ನಾ ಬೆಳಗಾಂ ಜಿಲ್ಲೆ ಗೋಕ ತಾಲೂಕು ಕುಂದರಿ ಗ್ರಾಮದಿಂದ ವ್ಯಾಮಮ್ಮ ಸರ್.
0: ಯಾವ ಚಿತ್ರ ತೆಗಿತಬೇಕು ತಮಗೆ?
1: ಸರ್, ನಮಗೆ ಚಲುವಿನ ಚಿತ್ತಾರದ ಒಳಗ ಉಲ್ಲಾಸದ ಹೂಮಳೆ.
0: ಚಲುವಿನ ಚಿತ್ತಾರದೊಳಗೆ?
1: ಹಾ ರೀ ಸರ್.
0: ಏನು ಮಾಡ್ತೀರಿ ತಾವು?
1: ಗರಣಿ ಇದ್ದೀನಿ ಸರ್.
0: ಏನು ಮನೆಯೊಳಗೆ?
1: ಹಾ ರೀ.
0: ಹಾಂ, ಅಂದ್ರೆ ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ?
1: ಎಲ್ಲ ಕೇಳ್ತೀವಿ ಸರ್.
0: ಯಾವ ಕಾರ್ಯಕ್ರಮ ಹೆಚ್ಚಿಗೆ ಇಷ್ಟ ಆಗ್ತೈತೆ ತಮ್ಗೆ?
1: ನಮಗೆ ಕೇಳು ಗೆಳತಿ, ಕರೆಗೊಂದು ಗೀತೆ, ಚಿತ್ರಗೀತೆ, ಸುಬೋಧ ಸಮಾಲೋಚನೆ,
0: ಓಕೆ,
1: ಅದೆಲ್ಲ ಸರ್.
0: ಎಲ್ಲ ಇಷ್ಟ ಆಗ್ತೈತೆ ತಮ್ಗೆ?
1: ಹಾಂ ಸರ್.
0: ಈಗ ಇದ್ರೊಳಗೆ ಯಾವ ಹಾಡು ಬೇಕಂದ್ರೆ? ಇದ್ರೊಳಗೆ
1: ಉಲ್ಲಾಸದ ಹೂಮಳೆ.
0: ಉಲ್ಲಾಸದ ಹೂಮಳೆ.
1: ಹಾಂ ಸರ್, ನಮ್ಮ ಹುಸೇನ್ಬೇಕೋಸ್ಕರ.
0: ಹಾಂ ಹಾಂ, ಓಕೆ ಓಕೆ. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳ್ರಿ.

0: ಆಕಾಶವಾಣಿ ಧಾರವಾಡ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ. ಆತ್ಮೀಯ ಕೇಳುಗರೆ, ಬಾಳಬುತ್ತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ದಿವ್ಯಾಂಗರ ಬಾಳಿಗೆ ಬೆಳಕು ತುಂಬುತ್ತಿರುವ ಗೂಡೊಂದರ ಯಶೋಗಾಥೆ. ಲಕ್ಷ್ಮೇಶ್ವರದ ಬಿಡಿತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಸೆಕ್ರೆಟರಿ ಸೋಮನಾಥ ಮಹಾಜನ್ ಶೆಟ್ಟರ್ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೆ ನಮಸ್ಕಾರ. ಮನುಷ್ಯ ಜನ್ಮನೇ ಅಲಭ್ಯ ಅಂತ ನಾವು ಕೇಳ್ತೀವಿ. ಹುಟ್ಟುತ್ತಾ ಮನುಷ್ಯ ಎಲ್ಲ ರೀತಿಯ ಅಂಗ ಅವಯವಗಳನ್ನು ಹೊಂದಿದಾಗ ಮನುಷ್ಯನ ಜೀವನ ಸುಂದರಾಗಿ ಕಾಣುತ್ತದ. ಉತ್ತಮ ರೀತಿಯಲ್ಲಿ ಅವನು ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಯಾವುದೇ ರೀತಿಯ ಕಷ್ಟ ಪಡುವುದಿಲ್ಲ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ನಾವು ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಕಲಚೇತನರನ್ನ ನೋಡ್ತೀವಿ, ದಿವ್ಯಾಂಗರನ್ನ ನೋಡ್ತೀವಿ. ಏನೋ ಒಂದು ಕೊರತೆಯನ್ನ ದೇವರು ಇಟ್ಟು ಕಳಿಸಿರ್ತಾನೆ. ಹಂಗನ್ಕೊಂಡು ಅವರು ನಿರಾಶರಾಗಿಲ್ಲ, ಅದರಲ್ಲೇ ಸುಖವನ್ನ ಕಂಡು ಅದರಲ್ಲೇ ಉತ್ತಮ ಜೀವನವನ್ನ ಮಾಡಿ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಹೊರಹೊಮ್ಮ್ಯಾರು. ಈ ತರಹದ ದಿವ್ಯಾಂಗರನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಬೇಕಾದಂತಹ ಸವಲತ್ತು

0: ಅವಶ್ಯಕತೆಗಳನ್ನು ಪೂರೈಸಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮೇಶ್ವರದ ಬಿಡಿ ತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಸದ್ದಿಲ್ಲದೆ 30 ವರ್ಷಗಳಿಂದ ಕಾರ್ಯ ಮಾಡುತ್ತಾನೆ ಬಂದದ. ಅವರ ಬದುಕಿಗೆ ದಾರಿ ದೀಪವಾಗಿ ಈ ಸಂಸ್ಥೆ ನಿಂತದ. ಈ ಸಂಸ್ಥೆಯ ಸೆಕ್ರೆಟರಿ ಆದಂತ ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂಸ್ಥೆಯ ಯಶಸ್ಸಿನ ಕಥೆಯನ್ನ ನಾವು ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರಿಂದನೇ ಕೇಳೋಣ. ನಮಸ್ಕಾರ ಮಹಾಜನ್ ಶೆಟ್ಟರ್.
1: ನಮಸ್ಕಾರ ಮೇಡಮ್.
0: ಸೋಮನಾಥ್ ಮಹಾಜನ್ ಶೆಟ್ಟರ್, ನಿಮ್ಮನ್ನ ನೋಡಿದ ತಕ್ಷಣನೇ ಬಿಡಿ ತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಈ ಚಿತ್ರ ಕಣ್ಮುಂದೆ ಬರ್ತದೆ. 30 ವರ್ಷಗಳಿಂದ ಅವಿರತವಾಗಿ ಈ ಒಂದು ಸಂಸ್ಥೆಗೆ ನಿಮ್ಮ ಜೀವನವನ್ನ ಮುಡುಪಾಗಿಟ್ಕೊಂಡಿದ್ದೀರಿ. ಇಲ್ಲಿಯ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಹಗಲಿರುಳು ತಾವು ಶ್ರಮಿಸ್ತಾ ಇದ್ದೀರಿ. ಬಹಳಷ್ಟು ಅವರ ಬದುಕಿಗೆ ದಾರಿ ದೀಪವಾಗುವುದಕ್ಕೆ ತಾವು ಕಾರಣೀಭೂತರಾಗಿರಿ. ಇಂಥ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ತಮಗೆ ಯಾಕನಸ್ತು?
1: ನಾನು ನನ್ನ ಕಾಲೇಜು ದಿನಗಳು ಮುಗಿದ್ಮೇಲೆ ನಾನು ಏನ್ ಮಾಡಬೇಕು ಅನ್ನಂತ ವಿಚಾರದೊಳಗ ಆ ಪ್ರಕ್ರಿಯೆಯೊಳಗಿದ್ದಾಗ ಏನಾದರೂ ಒಂದು ಯಾರೂ ಮಾಡಲಾರದಂತಹದ್ದು, ನಮ್ಮ ಭಾಗದೊಳಗೆ ಯಾರೂ ಮಾಡಲಾರದಂತಹದ್ದು ಒಂದು ನಾವೇನಾದ್ರೂ ಒಂದು ಕೆಲಸ ಮಾಡೋಣ ಸಾಮಾಜಿಕ ವ್ಯವಸ್ಥೆದೊಳಗೆ, ಆ ಒಂದು ವಿಚಾರದೊಳಗೆ ನಾನು ಹೋಗೋ ಹೊತ್ತಿನಾಗ ನಾವು ಸಮಾನ ಮನಸ್ಕ ಗೆಳೆಯರು ಸೇರಿಕೊಂಡು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದೀವಿ. ನಾವು ಮುಂದೆ ನಾವು ಶಿಕ್ಷಣ ಕ್ಷೇತ್ರದೊಳಗೆ ಸ್ವಲ್ಪ ಮುಂದುವರಿಯೋಣ ಅಂತ ತಿಳ್ಕೊಂಡು ಬಿಡಿ ತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅನ್ನೋಂಥ ಒಂದು ಸಂಸ್ಥೆ. ಯಾಕೆ ಬಿಡಿ ತಟ್ಟಿ ಅಂತ ನಾವು ಹೆಸರಿಟ್ಟಿವಿ ಅಂತಂದ್ರೆ, ಆ ಬಿಡಿ ತಟ್ಟಿ ಏನು ಒಂದು ಯಜಮಾನರು ಇದ್ರು, ಈ ತಟ್ಟಿ ಮನೆತನದ ಹಿರಿಯರವರು, ಅವರು ಈ ನಮ್ಮ ಭಾಗದ ಒಂದು ಐಕಾನಿಕ್ ಸೋಷಿಯಲ್ ಸೆಕ್ಟರ್ದೊಳಗೆ ಅಂದ್ರೆ ಸಾಮಾಜಿಕ ಸೇವೆಯೊಳಗೆ ಅವ್ರದ್ದೊಂದು ದೊಡ್ಡ ಹೆಸರು ನಮ್ಮಲ್ಲಿ. ಆ ಹೆಸರಿನಿಂದನೇ ನಾವೊಂದು ಸಾಮಾಜಿಕ ಸೇವೆಯನ್ನು ಕೆಲಸ ಪ್ರಾರಂಭ ಮಾಡೋಣ ಅಂತ ಬಿಡಿ ತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ 1994 ಜೂನ್ನಲ್ಲಿ ಪ್ರಾರಂಭ ಮಾಡಿದ್ವಿ ಆ ಸಂಸ್ಥೆಯನ್ನ. ಮುಂದೆ ಆ ಸಂಸ್ಥೆಯಿಂದ ನಾವು ಸಾಮಾಜಿಕ ಕೆಲಸಗಳಂದ್ರೆ ಹೆಚ್ಚಿಗೆ ನಾವು ಡಾಕ್ಟರ್ಸ್ ನಮ್ಮ ಸಂಪರ್ಕದಾಗ ಇರೋದ್ರಿಂದ ನಾವು ಸ್ಪೆಷಲಿ ಐ ಕ್ಯಾಂಪ್ಸ್ ಗಳನ್ನ ಮತ್ತು ಈ ಚಿಕ್ಕ ಮಕ್ಕಳ ಏನು ಆರೋಗ್ಯ ತಪಾಸಣೆಗಳನ್ನು ಮಾಡ್ತಾ ಮಾಡ್ತಾ ಮುಂದೆ ನಾವು ಶಿಕ್ಷಣಕ್ಕೆ ಯಾಕೆ ಹೋಗಬಾರದು ಅನ್ನೋಂಥ ವಿಚಾರದೊಳಗೆ, ನಾವು ಎಂಥ ಶಿಕ್ಷಣಕ್ಕೆ ಹೋಗಬೇಕು, ವಿಶೇಷವಾಗಿ ನಾವು ಏನ್ ಮಾಡಬಹುದು ಅನ್ನೋಂಥ ವಿಚಾರದೊಳಗೆ ನಮಗೆ ಕಂಡು ಬಂದಿದ್ದು ಕಿವುಡು ಮಕ್ಕಳ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣ ಅಂದ್ಕೂಡಲೇ ಹೆಂಗಾರ ಅದು ಒಂಥರ ಕ್ಯೂರಿಯಾಸಿಟಿ ಹುಟ್ಟಿತು ನಮ್ಮಲ್ಲಿ, ಏನು ಕಿವುಡ್ರು ಕಲಿಬಹುದಾ ಅನ್ನಂತಹದ್ದು. ಹೌದು, ಕಲಿಬಹುದು ಅನ್ನಂತಹದ್ದು ನಾವು ಹೊರಗಡೆ ಹೋಗಿ ನಾವೆಲ್ಲ ನೋಡಿ ಬಂದ್ಮೇಲೆ ನಮಗೆ ಅರ್ಥ ಆಯ್ತು. ಇದು ಮಾಡ್ತಕ್ಕಂತ ಕೆಲಸ, ನಾವು ಇದನ್ನ ಮಾಡಬಹುದು ಅನ್ನಂತಹದ್ದು. ಅದರಾಗ ನನಗೆ ತುಂಬಾ ಆಕರ್ಷಣೀಯವಾಗಿ ಅದು ನನಗೆ ಕಾಣ್ತದ್ದು, ಯಾಕಂದ್ರೆ ನಾವೆಲ್ಲ ಹೋದಂತ ಜಗದೊಳಗೆ ಆ ಮಕ್ಕಳು ಅವ್ರ ರಿಸ್ಪಾನ್ಸು ಅದನ್ನೆಲ್ಲ ನೋಡಿ ನಾವು ಅವರ ರಿಸ್ಪಾನ್ಸ್ಗೆ ನಾವು ರಿಸ್ಪಾನ್ಸ್ ಕೊಡಲಾರದಂತ ಒಂದು ಪರಿಸ್ಥಿತಿಗಳನ್ನು ನಾವು ಅನುಭವಿಸಿದ್ವಿ. ನಾವು ಅದರಿಂದ ನಾನು ಈ ಒಂದು ಕಿವುಡು ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಎಲ್ಲ ಸದಸ್ಯರು ಸೇರಿಕೊಂಡು ನಾವು ಈ ಕಿವುಡು ಮಕ್ಕಳ ಶಾಲೆಯನ್ನು 1996 ಜೂನ್ದಿಂದ ಪ್ರಾರಂಭ.
0: ಈಗ ನೀವು 30 ವರ್ಷದಿಂದ ಈ ಒಂದು ಸೇವೆಯಲ್ಲಿ ಇದ್ದೀರಲ್ಲ, ಇಂಥ ಒಂದು ಸೇವೆ ಮಾಡಬೇಕು ಅಂತ ನಿಮಗೆ ಯಾಕನಿಸ್ತು ವೈಯಕ್ತಿಕವಾಗಿ? ಸೋಮನಾಥ್ ಮಹಾಜನ್ ಶೆಟ್ಟರಿಗೆ ಬೇರೆ ಎಲ್ಲಾದರೂ ಉದ್ಯೋಗ ಮಾಡಿಕೊಂಡಿರಬಹುದಿತ್ತಲ್ಲ.
1: ಅದು ದೈವೇಚ್ಛೆ, ಅದ್ರ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ. ಬಟ್ ನನಗೊಂದು ಸ್ವಲ್ಪ ಸಣ್ಣಂದಿರ್ತಾನೆ ನಾನೊಂದು ಸ್ವಲ್ಪ ವಿಶೇಷವಾಗಿ ನಾನು ನನ್ನ ಬೆಳವಣಿಗೆ ಆಗೈತಿ. ನಂದು ನನಗೆ ಯಾವಾಗಲೂ ಏನಾದ್ರೂ ಒಂದು ಹೊಸದು ಮಾಡಬೇಕು, ಹೊಸದು ವಿಚಾರ, ಹೊಸದಕ್ಕೆ ನಾನು ಅಣಿಯಾಗಬೇಕು ಅನ್ನೋಂಥ ವಿಚಾರ ನನಗೆ ಯಾವಾಗಲೂ ಇರ್ತಿತ್ತು. ನನಗೆ ಅದು ಯಾವಾಗಲೂ ದೇವರು ನಾನು ಮಾಡೇನಿ ಅನ್ನೋದಕ್ಕಿಂತ ದೇವರು ಏನು ನಮಗೆ ಆಜ್ಞೆ ಕೊಡ್ತಾನ ಆ ರೀತಿ ಆಗ್ತಾ ಬಂದಿದೆ ಅಂತ ನನಗೆ ಈಗ ಅನಿಸ್ತೈತಿ. ಯಾಕಂದ್ರೆ ನಾನು ಹುಟ್ಟ ಒಂದು ವ್ಯಾಪಾರಸ್ಥರ ಫ್ಯಾಮಿಲಿಯಿಂದ ಬಂದವ. ನನಗೆ ವ್ಯಾಪಾರ ಬಿಟ್ಟರೆ ಏನೂ ಗೊತ್ತಿಲ್ಲ. ನನ್ನ ವ್ಯಾಪಾರನ ನನ್ನ ಮೂಲ ವೃತ್ತಿ. ನನ್ನ ಅಂತಾದ್ ಬಿಟ್ಟು ನಾನು ಈ ಸೇವಾ ಕ್ಷೇತ್ರಕ್ಕೆ ಬಂದೇನಿ ಅಂದ್ರೆ ಇದು ನಾ ಮಾಡಿದ್ದಲ್ಲ, ಇದೆಲ್ಲ ದೈವೇಚ್ಛೆ, ದೇವರ ಕೃಪ, ದೇವರ ಕೊಟ್ಟಂತ ಒಂದು ನನಗೆ ಅವಕಾಶ ಅದು ಅಂತ ನಾನು ತಿಳ್ಕೊಂಡೆ. ಮತ್ತೆ ಯಾವಾಗ ನನಗೆ ನಾನೇನಾದ್ರು ಹೊಸ ಮಾಡ್ಬೇಕಂತ ಇದ್ದೆ, ಈ ಒಂದು ಅಪಾರ್ಚುನಿಟಿನೂ ಇದು ಎಲ್ಲ ದೇವರ ಕೃಪೆನೆ ಅಂತ ಅನಿಸ್ತೈತಿ ನನಗಿದು. ಆ ಒಂದು ವಿಚಾರದೊಳಗೆ ಇವೆಲ್ಲ ಬಂತು ನನ್ನಲ್ಲಿ. ಆಮೇಲೆ ಯಾವಾಗ ಇದು ಹೊಸದ ನೋಡ್ರಿ ಮೇಡಮ್, ಯಾರಿಗಾದ್ರೂ ಏನಾದ್ರೂ ಒಂದು ನಾನು ಮಾಡ್ಬೇಕು ಅಂತ ಹೊಟ್ಟ ಹೊತ್ತಿನಾಗ ಒಂದು ಹೊಸ ವಿಚಾರ ಬಂದ ಹೊತ್ತಿನಾಗ ಕಾಮನ್ ಜನರಲ್ ಆಗಿ ಅದ್ರ ಕಡೆ ಲಕ್ಷ್ಯ ಹೋಗೋದು ಜಾಸ್ತಿ, ಅದ್ರ ಕಡೆ ಅಟೆನ್ಷನ್ ಜಾಸ್ತಿ ಆಕತಿ, ಅದ್ರ ಕಡೆ ಅಭಿಲಾಷೆ ಜಾಸ್ತಿ ಆಕತಿ, ಎಲ್ಲ ಜಾಸ್ತಿ ಆಗಿ ನಾನು ಈ ಕ್ಷೇತ್ರಕ್ಕೆ ಹೋದೆ. ಹೋದ್ಮೇಲೆ ಕೆಲವೊಂದು ಅಡ್ಡಾಡಿ ಬಂದೆ ಅಂತ ಹೇಳಿದ್ನಲ್ಲ, ಅವಾಗ ನನಗೆ ಅನಿಸ್ತು ಈ ಕ್ಷೇತ್ರದಾಗ ಯಾರು ಏನು ಮಾಡಿಲ್ಲ, ನಾನು ಏನಾರು ಒಂದು ಮಾಡಬೇಕಾದ್ರೆ ಒಂದು ಹೊಸ ತರ ಮಾಡಬೇಕು ಅನ್ನೋಂಥ ವಿಚಾರದೊಳಗೆ ನಾನು ಇದಕ್ಕೆ ಬಂದೆ. ಬಂದ ಮೇಲೆ ಅನಿಸ್ತು ನನಗೆ, ಹೌದಪ್ಪ ನಾವು ಮಾಡಕ್ ಹತ್ತಿರೋದು ಸರಿ ಐತಿ, ಈ ಕ್ಷೇತ್ರಕ್ಕೆ ಇನ್ನೂ ಹೊಸ ಹೊಸದು ಮಾಡೋಂಥ ಅವಶ್ಯಕತೆ ಐತಿ ಅನ್ನಂಥದ್ದನ್ನು ನನ್ನ ಅನುಭವದಿಂದ ನಾ ಪಡ್ಕೊಂಡೆ. ಆ ಅನುಭವದಿಂದ ನಾ ಪಡ್ಕೊಂಡ ನಂತರ ನಾನೇನು ಹೊರಗಡೆ ಹೋಗಿ ನೋಡಿ ಬಂದೆ, ಅವನ್ನೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಅವಕಾಶ ನಾವು ಆ ಒಂದು ವ್ಯವಸ್ಥೆಯಿಂದ ನಾವು ಮಾಡಿಕೊಟ್ವಿ. ಈ ಸಂಸ್ಥೆಯಿಂದ ಇವತ್ತು ಇಷ್ಟೆಲ್ಲಾ ಮಕ್ಕಳು 1200 ಮಕ್ಕಳು ಈ ಕ್ಷೇತ್ರದೊಳಗೆ ಈ ಸಂಸ್ಥೆಯಿಂದ ಬೆಳೆದಾರ ಅಂತ ಹೇಳಕ್ ಹೆಮ್ಮೆ ಅನಿಸ್ತೈತಿ ಮೇಡಮ್.
0: ನಿಜ ಅಂದ್ರ ಈ ಒಂದು ಕ್ಷೇತ್ರಕ್ಕೆ ಬಂದು ಸಮಾಜ ಮುಖಿಯಾಗಿ ನೀವು ಒಂದು ಗೊತ್ತು

0: ಮಾಡ್ತಾ ಮುಖ್ಯವಾಗಿ ಇಂಥ ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಸಂತೃಪ್ತಿ ಸಮಾಧಾನ ಅದ
1: ತುಂಬಾ ಇದೆ, ತುಂಬಾ ಇದೆ. ಯಾಕಂದ್ರೆ ನಾವು ಕೂಡ ಸಾಮಾನ್ಯ ಜನರ ಹಂಗೆ ನಾವು ಯೋಚನೆ ಮಾಡ್ತಿದ್ವಿ ಮೊದ್ಲ. ನಿಮ್ಗೆ ಒಂದು ಸಣ್ಣೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಅಖಿಲ ಭಾರತ ಇದ್ರದ್ದು ಕನ್ನಡ ಸಮ್ಮೇಳನ ಮಾಡಿದ್ರು ಹಾವೇರಿ ಒಳಗೆ. ಅವಾಗ ಒಂದು ಡಾನ್ಸ್ ಪ್ರೋಗ್ರಾಮು ಇವೆಲ್ಲ ಆಕ್ಟಿವಿಟೀಸ್ ಇದನ್ನ ಕರೆದಿದ್ರು, ಕಾಂಪಿಟೇಷನ್ ರಿಹರ್ಸಲ್ ಕರೆದಿದ್ರು ನಮ್ಮನ್ನೆಲ್ಲ. ನಾವು ಅವಾಗ ನಮ್ ಹುಡುಗರದು ಒಂದು ಮಾಡಿಕೊಂಡು ತಗೊಂಡು ಹೋಗಿದ್ದು ನಾವು. ಅಲ್ಲಿ ನಮ್ಮನ್ನು ರಿಜೆಕ್ಟ್ ಮಾಡಿದ್ರು ಅವರು. ಅಲ್ಲಿ ಇರತಕ್ಕಂತ ಹಿರಿಯರೊಬ್ರು ಅಂದ್ರೆ ಅದರದ್ದು ಲೀಡರ್, ಅವ್ರ ಲೀಡರ್ ನಮ್ಮನ್ನು ಕರೆಸಿ ನಮ್ಮದನ್ನು ವಿಶೇಷವಾಗಿ ನೋಡಿ ನಮಗೊಂದು ಅವಕಾಶ ಕೊಟ್ಟರು. ಅದರೊಳಗೆ ಏನ್ ಹೇಳಿದ್ರು ಅವರು ಅಂದ್ರೆ, ನೀವು ಇದನ್ನು

0: ರಿಹರ್ಸಲ್ ಕರೆದಿದ್ರು ನಮ್ಮನ್ನೆಲ್ಲ. ನಾವು ಅವಾಗ ನಮ್ ಹುಡುಗರದು ಒಂದು ಮಾಡಿಕೊಂಡು ತಗೊಂಡ್ ಹೋಗಿದ್ದು ನಾವು. ಅಲ್ಲಿ ನಮ್ಮನ್ನು ರಿಜೆಕ್ಟ್ ಮಾಡಿದ್ರು ಅವರು. ಅಲ್ಲಿ ಇರತಕ್ಕಂತ ಹಿರಿಯರೊಬ್ರು ಅಂದ್ರೆ ಅದರದ್ದು ಲೀಡರ್, ಅವ್ರ ಲೀಡರ್ ನಮ್ಮನ್ನು ಕರೆಸಿ ನಮ್ಮದನ್ನು ವಿಶೇಷವಾಗಿ ನೋಡಿ ನಮಗೊಂದು ಅವಕಾಶ ಕೊಟ್ಟರು. ಅದರೊಳಗೆ ಏನ್ ಹೇಳಿದ್ರು ಅವರು ಅಂದ್ರೆ, ನೀವು ಇದನ್ನ ಮಾಡ್ರಿ, ನಮ್ಗೆ ನಿಮ್ಮಲ್ಲಿ ಮತ್ತೊಂದ್ಸಲ ಹೋಗಿ ಮತ್ತೆ ಸರಿಯಾಗಿ ಮಾಡಿ ನನಗೊಂದು ವಿಡಿಯೋ ಕಳಿಸ್ರಿ, ನಾನು ನಿಮ್ಗೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ರು. ನಮ್ಮ ಹುಡುಗರು ಅದನ್ನ ಮಾಡಿ ಕಳಿಸಿದ್ರು. ಆ ಕನ್ನಡ ಸಮ್ಮೇಳನದೊಳಗೆ ನಮ್ದು ಫಸ್ಟ್ ಬಂತು ಮೇಡಮ್
1: ನೋಡ್ರಿ.
0: ನಮ್ಮ ಮಕ್ಕಳು ಆ ಡಾನ್ಸ್ ಮಾಡಿದ್ದು, ನಾವು ಆ ಒಂದು ಕನಕದಾಸಂದು ಒಂದು ಹಾಡಿಂದು ಮಾಡಿದ್ವಿ, ನಾವು ವಂಡರ್ಫುಲ್ ಮಾಡಿದ್ರು. ನನಗೂ ಕೂಡ ಆಶ್ಚರ್ಯ ಆಯ್ತು, ನಮ್ಮ ಮಕ್ಕಳು ಇಷ್ಟು ಚಲೋ ಮಾಡ್ತಾರಲ್ಲಪ್ಪ ಅನ್ನಂತಹದ್ದು. ಅಂದ್ರೆ ಅವರಲ್ಲಿ ಒಂದು ವಿದ್ವತ್ ಇದೆ. ಆ ವಿದ್ವತ್ ಹೊರಗೆ ಬರುವಂತಹ ಅವಕಾಶಗಳು ಇಲ್ಲ, ಮತ್ತು ಅಂತಹದೊಂದು ಪ್ಲಾಟ್ಫಾರ್ಮ್ ಇಲ್ಲ, ಆ ಬಗ್ಗೆ ಚಿಂತನೆ ಇಲ್ಲ ಸಮಾಜದೊಳಗೆ. ಈಗ ನಾವೆಲ್ಲ ಇಷ್ಟೆಲ್ಲ ಮಾಡೇವಲ್ಲ, ನಮ್ಮ ಮಕ್ಕಳು ಎಲ್ಲದ್ರೊಳಗು. ಮೊನ್ನೆ ಒಂದು ಪುಣ್ಯಕೋಟಿ ಇದು ಮಾಡಿಸಿದ್ವಿ ನಾವು ಬೆಂಗಳೂರಾಗ, ಫಸ್ಟ್ ಬಂತದ್ದು ನಮ್ಗೆ. ಆಮೇಲೆ ಮೊನ್ನೆ ಒಂದು ಕಿತ್ತೂರ್ ಚೆನ್ನಮ್ಮಂದು ಹಿಸ್ಟ್ರಿ ಮಾಡಿಸಿದ್ವಿ ನಾವು, ಕಿತ್ತೂರು ಚೆನ್ನಮ್ಮಂದಿದ್ದನ್ನ, ಅದು ಬಂತು ನಮ್ಗೆ ಮೊನ್ನೆ ಮಾಡಿದ್ರು. ಆಮೇಲೆ ಒಂದು ಹೃದಯದ ಚಟುವಟಿಕೆಗಳು, ಹೃದಯದ ಚಟುವಟಿಕೆ ಸೈನ್ಸ್ ದೊಳಗೆ ಮಾಡಿಸಿದ್ವಿ ನಾವು, ಅದು ಕೂಡ ಬೆಂಗಳೂರೊಳಗೆ ಫಸ್ಟ್ ಬಂತು ನಮ್ಗೆ. ಸೊ ಓವರ್ಆಲ್ BD30 ಹ್ಯಾಸ್ ಡನ್ ಎ ವಂಡರ್ಫುಲ್ ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಡಿಸೇಬಲ್ಡ್ ಕ್ಯಾಟಗರೀಸ್. ಒಂದೇ ಅಲ್ಲ, ಬರೀ ಕಿವುಡ್ರ ಮುಕ್ಕರು ಅಂತಲ್ಲ, ಎಲ್ಲಾ ಕ್ಯಾಟಗರೀಸ್ಗೂ ನಾವು ಕೆಲಸ ಮಾಡ್ತೇವೆ. ಮತ್ತೆ ನಮ್ಮದು ವಿಶೇಷ ಏನಪ್ಪಾ ಅಂದ್ರೆ ಕಿವುಡ ಮಕ್ಕಳ ಶಿಕ್ಷಣ ಅತಿ ವಿಶೇಷ ನಮಗೆ. ನಾವು ವಿ ಆರ್ ವೆರಿ ಪ್ರೀಮಿಯರ್ಸ್ ಇನ್ ದ ಫೀಲ್ಡ್ ಆ ವಿಚಾರದೊಳಗೆ. ಯಾಕಂದ್ರೆ ಪೂರಕವಾದಂತಹ ವ್ಯವಸ್ಥೆ ನಮ್ಮ ಕ್ಯಾಂಪಸ್ ದೊಳಗೆ ಬಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ಹೌದಪ್ಪ ಇದು ಒಂದು ಒಳ್ಳೆ ಕೆಲಸ ಮಾಡುವಂತಹ ಸಂಸ್ಥೆ ಅನ್ನಂತ ಕಾಣುವಂತಹ ಸಂಸ್ಥೆ ನಮ್ದು ಐತಿ ಅಂತ ಹೇಳಕ್ ಇವತ್ತು ನನಗೆ ಬಹಳ ಹೆಮ್ಮೆ ಅನಿಸ್ತೇನೆ.
1: ಈಗ ಮಹಾಜನ್ ಸೆಟ್ರೆ, ತಮಗೆ 70 ಪ್ರಾಯ, 30 ವರ್ಷದಿಂದ ತಾವು ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. 30 ವರ್ಷಗಳ ಹಿಂದಿನ ಒಂದು ತಮ್ಮ ಶಕ್ತಿ, ಅನುಭವ, ಉತ್ಸಾಹ, ಅದಕ್ಕೂ ಈ 30 ವರ್ಷಗಳ ನಂತರದ ಶಕ್ತಿ, ಅನುಭವ, ಉತ್ಸಾಹ ಇಮ್ಮಡಿಸೇದ ಕುಗ್ಗಿಲ್ಲ, ಇದರ ಗುಟ್ಟೇನು?
0: ಏನಿಲ್ಲ ಗುಟ್ಟು, ಇದು ನಾನಾಗೆ ಅರಿಸಿಕೊಂಡಂತಹದ್ದಲ್ಲ. ನನಗೆ ಯಾರು ಹೇಳಿ ನೀ ಇದನ್ನ ಮಾಡು ಅಂತ ಕೊಟ್ಟಿಲ್ಲ. ಇದು ಪ್ರಾರಂಭ ಆಗಿದ್ದು ನನ್ನಲಿಂದ. ಯಾಕಂದ್ರೆ ನಾವು 5-6 ಮಂದಿ ಕೂಡಿ ಹೋದ್ವಿ, ನಾವು ಮಾಡಿದ್ವಿ. ಯಾರು ಒಬ್ರು ಮಾಡೋರು ಮುಂದೆ ಬಂದ್ರೆ ಅದು ಕೆಲಸ ಆಗ್ತೈತಿ ಮೇಡಮ್, ಯಾರೇ ಇರಲಿ ಒಂದು ಗ್ರೂಪ್ನಾಗ. ಅದು ನಾನು ಐ ಹ್ಯಾವ್ ಟೇಕನ್ ದಿಸ್ ಡಿಸಿಜನ್, ನಾವು ಕಿವುಡ್ರ ಮುಖರ್ಶಲ್ಲಿ ಪ್ರಾರಂಭ ಮಾಡಬೇಕು, ನಾನು ಇದನ್ನು ಮಾಡೇ ತೀರ್ತೇನೆ ಅನ್ನಂತಹದ್ದನ್ನ. ನಮ್ಮ ಗ್ರೂಪ್ನೊಳಗೆ ಸ್ವಲ್ಪ ನಾನೊಂದು ಸ್ವಲ್ಪ ಅಡಾಮೆಂಟ್, ನಾನು ಏನಾರ ಮಾಡ್ತೇನೆ ಅಂದ್ರೆ ಸ್ವಲ್ಪ
1: ಹಟವಾದಿ.
0: ನನಗೆ ಯಾರು ಏನು ಅನ್ನೋದಿಲ್ಲ, ಅವರು ಎಲ್ಲ ಒಪ್ಪಿಕೊಂಡ್ಬಿಡ್ತಾರೆ. ಸೊ ಅದು ನನಗೊಂದು ಪ್ಲಸ್ ಪಾಯಿಂಟ್. ಸೊ ಅವರೆಲ್ಲ ನನಗೆ ಅವಕಾಶ ಕೊಟ್ಟರು, ಏನು ಕ್ವಶನ್ ಮಾಡ್ದಂಗ ನನಗೆ ಅವಕಾಶ ಕೊಟ್ಟರು. ಅದು ಒಂದು ದೊಡ್ಡ ನನಗೊಂದು ಪ್ಲಸ್ ಪಾಯಿಂಟ್ ಅದು. ಯಾಕಂದ್ರೆ ನನ್ನ ಮೇಲೆ ಎಲ್ಲ ಜವಾಬ್ದಾರಿ, ಎಲ್ಲ ನಾನೇ ಮಾಡ್ಬೇಕನ್ನಂತ ಒಂದು ವ್ಯವಸ್ಥೆದೊಳಗೆ ಅಷ್ಟು ನನಗೊಂದು ಅವಕಾಶಗಳು ಸಿಕ್ಕು ನನಗೆ. ಯಾಕಂದ್ರೆ ಎಲ್ಲ ಬಹಳ ಕಡೆ ಮಾಡೋರು ಬಹಳ ಮಂದಿ ಇರ್ತಾರ, ಎಲ್ಲೋ ಒಂದ್ ಕಡೆ ಕಾಲು ಎಳೆಯೋರು ಇರ್ತಾರ, ಎಲ್ಲೋ ಒಂದ್ ಕಡೆ ಇದನ್ನ ಮಾಡೋರು ಇರ್ತಾರ, ಅಲ್ಲಿ ಅದು ಒಂದು ಕುಂಠಿತ ಆಕತಿ. ನನಗಂತ ಅವಕಾಶಗಳಿಗೆ ಬರಲಿಲ್ಲ, ಅಂತದ್ದು ಏನು ಆ ಚಾನ್ಸಸ್ ಇಲ್ಲ ನನಗೆ. ನಾನು ಏನ್ ಮಾಡ್ತೇನೆ ಎಲ್ಲದಕ್ಕೂ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ಹೂ ಅಂತ ಹೇಳ್ತಾ ಬಂತು. ಆ ಪ್ರಕಾರ ಆ ಮ್ಯಾನೇಜ್ಮೆಂಟಿನ ಕನಸಿನ ಅವ್ರ ಕನಸು ಇಲ್ಲಂದ್ರೂ ಕೂಡ ನಾವು ಕನಸು ಹುಟ್ಟಿಸಿ ಆ ಒಂದು ಕನಸನ್ನು ಸಾಕಾರಗೊಳ್ಳುವಂತಹ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ನನ್ನಲ್ಲೇ ಇದು ಶಕ್ತಿ ಅಂತಲ್ಲ, ಇದು ಒಂದು ನನ್ನಲ್ಲಿರತಕ್ಕಂಥ ಒಂದು ಹುಮ್ಮಸ್ಸು. ಯಾಕಂತಂದ್ರೆ ಇದನ್ನ ನನಗಿನ್ನೂ ತೃಪ್ತಿ ಇಲ್ಲ. ನಾನು 30 ವರ್ಷ ಮಾಡಿ ಇಷ್ಟು ಮಕ್ಕಳಿಗೆ ನಾನು ಬದಲಾವಣೆ ಮಾಡೇನಿ ಅಂತ ಅನಿಸಿದ್ರು ಕೂಡ, ಯಾಕಂದ್ರೆ ಈ ಹೋಗ್ತಾ ಹೋಗ್ತಾ ಹೋಗ್ತಾ ಬದಲಾವಣೆನೂ ಹಾಕೊಂತ ಹೋಗ್ತೈತೆ ಮೇಡಮ್, ವ್ಯವಸ್ಥೆನೂ ಬದಲಾವಣೆ ಹಾಕೊಂತ. ಹೊಸ ಹೊಸ ಆಯಾಮಗಳು, ಹೊಸ ಹೊಸ ವಿಚಾರಗಳು, ಹೊಸ ಹೊಸ ವ್ಯವಸ್ಥೆ ಬರ್ತಾವಲ್ಲ, ಅದನ್ನಿನ್ನೂ ಮುಟ್ಟಬೇಕು ನಾವು, ಅದನ್ನಿನ್ನೂ ಬದಲಾವಣೆ ಮಾಡಬೇಕು, ಅದನ್ನಿನ್ನೂ ಕೇಳಬೇಕು, ಅದನ್ನಿನ್ನೂ ತರಬೇಕು ಅನ್ನೋಂಥದ್ದಿದೆ. ಅದೇ ರೀತಿಯೊಳಗೆ ನಾವು ಈ ವರ್ಷ ತುಂಬ ಬದಲಾವಣೆ ಮಾಡಿದ್ವಿ. ಅದನ್ನು ನಾವು ಹೇಳಿದ್ನಲ್ಲ, ವಾಟರ್ ಸಾಫ್ಟ್ನರ್ ಹಾಕ್ಸಿದ್ವಿ ನಾವು ಈ ವರ್ಷ. ಯಾಕಂದ್ರೆ ಮಕ್ಕಳಿಗೆ ಮೈಯೆಲ್ಲ ಹಗಲೆಲ್ಲ ಕಿರಿಕಿರಿ ಆಗಕತ್ತು ಈಗ ಇತ್ತೀಚಿನ ವರ್ಷಗಳಲ್ಲಿ, ಅದರ ಸೊಲಗೆ ಬೇಡ ವಾಟರ್ ಸಾಫ್ಟ್ನರ್ ಹಾಕ್ಸಿಬಿಡೋಣ ಅಂತ ವಾಟರ್ ಸಾಫ್ಟ್ನರ್ ಹಾಕ್ಸಿದ್ವಿ. ಕುಡಿಯ ನೀರಿನ ಸಮಸ್ಯೆ ಬಂತು ನಮ್ಗೆ, ಹಂಗಾರೆ ಬೇಡ ಒಂದು RO ಹಾಕ್ಸಿಬಿಡೋಣ ಅಂತ RO ಹಾಕ್ಸಿದ್ವಿ. ಹಿಂಗ ಕೆಲ್ಸಕ್ಕೆ ಕೊನೆ ಮೊದಲಿಲ್ಲ, ಇದಕ್ಕೆ ಇದು ಕೊನೇನೇ ಇಲ್ಲ.
1: ಅದೇ ನಿಮ್ಮ ಉತ್ಸಾಹ ಅದಕ್ಕೆ ಕೂಡ್ಗೊಡಿಸೋದಿಲ್ಲ, ಹೊಸ ಹೊಸದ್
0: ಮಾಡ್ಬೇಕು. ಯಾಕಂದ್ರೆ ನನಗದು ಮುಗೀತು ಅಂತ ಅನ್ಸವಲ್ದು, ನನಗೆ ಮುಗೀತಪ್ಪ ನನ್ನ ಡ್ಯೂಟಿ ಅಂತ ಅನ್ಸಿದ್ರೆ ಐ ಕ್ಯಾನ್ ಕೀಪ್ ಕ್ವೈಟ್. ಅದು ಹಂಗ ಅನ್ಸೇ
1: ಇಲ್ಲ,
0: ನಾನು ಇನ್ನೂ ಮಾಡ್ಬೇಕು, ಇನ್ನೂ ಏನೇನೋ ಐತಿ ಅಂದಂತ. ಯಾಕಂದ್ರೆ 30 ವರ್ಷದ ಅನುಭವ ಸಾಣದಲ್ಲ ಮೇಡಮ್. ಒಂದ್ ಬದುಕಿನೊಳಗೆ ಒಂದೇ ಕ್ಷೇತ್ರದೊಳಗೊಂದು 30 ವರ್ಷ ನೀವು ಕೆಲಸ ಮಾಡಿದಾಗ ಅದರದ್ದು ಕೊನೆ ಆತು ಅಂತ ಅನ್ಸೋದಲ್ಲ ಮನುಷ್ಯನಿಗೆ, ತೃಪ್ತಿ ಸಿಗೋದಲ್ಲ ಮನುಷ್ಯನಿಗೆ.
1: ಈಗ ಬೇರೆ ಈಗ ನೋಡ್ರಿ, 30 ವರ್ಷ ಅಂದ್ರೆ ನೀವೆಲ್ಲೋ ಸರ್ಕಾರಿನೋ ಅರೆ ಸರ್ಕಾರಿನೋ ಕೇಂದ್ರ ಸರ್ಕಾರಿನೋ ಕಚೇರಿಯಲ್ಲಿದ್ರ ಇವತ್ತಿಗೆ ನಿವೃತ್ತರಾಗ್ತಿದ್ರಿ, ಹೌದಾ? ಆದ್ರೆ ನಿಮ್ಮ
0: 10 ವರ್ಷ ಆಗಿರ್ತಿತ್ತು.
1: ಹಾ, ಈ ಕ್ಷೇತ್ರಕ್ಕೆ ನಿವೃತ್ತಿ ಅನ್ನೋದೇ ಇಲ್ಲ ಅಂದ್ರೆ, ದಿನ ದಿನಕ್ಕೂ ನೀವು ಉತ್ಸಾಹಿಗಳಾಗ್ತಾ ಇದ್ರಿ. ಆರೋಗ್ಯದ ಗುಟ್ಟೇನು ಮಹಾಜನ್ ಶೆಟ್ರ?
0: ಏನಿಲ್ಲ ಮೇಡಮ್, ಟೈಮ್ ಸೇರ್ ಊಟ ಮಾಡ್ತೇನೆ, ಟೈಮ್ ವ್ಯಾಯಾಮ ಮಾಡ್ತೇನೆ, ಬೆಳಿಗ್ಗೆ ವಾಕಿಂಗ್ ಹೋಗ್ತೇನೆ, ಆಮೇಲೆ ಧ್ಯಾನ ಮಾಡ್ತೇನೆ. ನಾನು ಸುಮಾರು 6-7 ವರ್ಷದಿಂದ ಇವ ರುಟೀನ್ ವರ್ಕ್ಸ್ ನಾನು

0: ಆಮೇಲೆ ಯೋಗ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ. ಮುಂಜಾನೆ 4 ಕೇಳ್ತೀನಿ, 7:30 ತನಕ ನನ್ನ ಮಾತಾಡ್ಸಂಗಿಲ್ಲ ಯಾರು. ನಾನು ಇವನ್ನೆಲ್ಲ ಕೆಲಸ ಮಾಡ್ತೀನಿ, ಧ್ಯಾನ, ವಾಕಿಂಗು, ವ್ಯಾಯಾಮ ಮತ್ತು ಯೋಗ ಮಾಡ್ತೀನಿ. ಅದರ ನಂತರ ನನ್ನ ದಿನನಿತ್ಯದ ಜೀವನ ಪ್ರಾರಂಭ ಆಗ್ತೈತಿ. ಅದರ ಜೊತೆಗೆ ಒಂದು 9:30 ಮಲಗ್ತೀನಿ ನಾನು, ಪಕ್ಕ, ನೋ ಡೌಟ್ ಎಟ್ ಆಲ್. 2 ಧ್ಯಾನ ಮಾಡ್ತೀನಿ, ರಾತ್ರಿ ಮಲಗೋ ಮುಂದೆ ಧ್ಯಾನ ಮಾಡ್ತೀನಿ, ಬೆಳಿಗ್ಗೆ ಎದ್ದುಕೊಳ್ಳಿ ಧ್ಯಾನ ಮಾಡ್ತೀನಿ. ಇದನ್ನ ಬಿಟ್ಟರೆ ನಾರ್ಮಲ್ ಆಹಾರ, ಆಹಾರದೊಳಗೆ ರಿಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ಬಟ್ ನಾನು ಏಜ್ ತಕ್ಕಂಗೆ ಅದಕ್ಕೆ ಏನು ಬೇಕು ಏನಿಲ್ಲ ಅದೆಲ್ಲ ಮಾಡ್ತೀವಿ. ನನಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಯಾವುದೇ ಬಿ ಪಿ, ಶುಗರು, ಇವು ಯಾವ ಟೆನ್ಷನ್ಸು ಇವು ಯಾವುದೂ ಇಲ್ಲ. ಯಾಕೆ ಟೆನ್ಷನ್ನು? ನಂದೇ ಜೀವನ ನಾ ರೂಪಿಸಿಕೊಂಡಿರೋ ಹೊತ್ತಿನಾಗ, ದೇವರಂತ ಅವಕಾಶ ಕೊಟ್ಟಿರೋ ಹೊತ್ತಿನಾಗ ಅವಕ್ಕೆಲ್ಲ ಅವಕಾಶಗಳನ್ನ ಇಲ್ಲ ನನ್ನಲ್ಲಿ. ಅದಕ್ಕೆ ಅದು ದೇವರು ಕೊಟ್ಟಂತಹ ಒಂದು ದೇಣಿಗೆ ನನಗೆ. ಇನ್ನೂ ದೇವರು ನನಗೆ ಈ ಕ್ಷೇತ್ರಕ್ಕೆ ಸೇವಾ ಮಾಡಾಕ ಅಣಿವು ಮಾಡಿಕೊಟ್ಟಾನ ಅಂತ ಅನಿಸ್ತೈತಿ ನನಗೆ. ಯಾಕಂದ್ರೆ ನೀವೆಲ್ಲ ಹೇಳೋದ್ರಂಗೆ 70 ಆದರೂ ನೀವಿನ್ನೂ ಹುಡುಗಿದ್ದಂಗೆ ಅದೀರಿ ಅಂತ ಅಂತೀರಿ ಅಂದ್ರೆ, ನನ್ನಿನ್ನೂ ದೇವರು ಕೆಲಸ ಮಾಡು, ನೀನು ಇನ್ನೂ ಜಾಸ್ತಿ ಮಾಡು ಅಂತ ಹೇಳಕ್ ಹತ್ಯಾನ ಅಂತ ನನ್ಗೆ ಅನ್ಸಾಕತೈತಿ ಮೇಡಮ್ ನೀವು ಅನ್ನೋದ್ರಿಂದ.
1: ಖಂಡಿತವಾಗಿಯೂ ಸರ್, ಇನ್ನೂ 100 ಕಾಲ ನೀವು ಈ ಕ್ಷೇತ್ರದೊಳಗೆ ಕೆಲಸ ಮಾಡ್ರಿ. ನಿಮ್ಮ ಗರಡಿಯೊಳಗೆ ಇನ್ನಷ್ಟು ಈ ತರದ ದಿವ್ಯಾಂಗ ಮಕ್ಕಳು ಬದುಕನ್ನ ಕಾಣಲಿ. ಅವರಿಗೆ ನೀವು ಹಗಲಿರು ಶ್ರಮಿಸ್ತಾ ಇದ್ದೀರಿ, ನಿಮ್ಮ ಶ್ರಮ ಅವ್ರಿಗೂ ಕೂಡ ಮುಟ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಇನ್ನೊಂದು, ನನ್ನ ಈ ಒಂದು ಜರ್ನಿಯಲ್ಲಿ ಕಾಣದ ಕೈಗಳು ತುಂಬಾ ಸಹಾಯ ಮಾಡ್ಯವ ನಾನು. ಅವರೆಲ್ಲರಿಗೂ ನಾನು ಈ ಒಂದು ನನ್ನ ಧ್ವನಿ ಮುದ್ರಿಕೆ ಮುಖಾಂತರ ಅವ್ರಿಗೆಲ್ರಿಗೂ ಕೃತಜ್ಞತೆಗಳನ್ನ ಹೇಳ್ತಾ ನಮಸ್ಕಾರ.
2: ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
3: ಆಕಾಶವಾಣಿ ಧಾರವಾಡ. ಕಿರುನಾಟಕ ನವರಸಾಭಿನಯ, ರಚನೆ ವಿದ್ಯಾ ಶಿರಹಟ್ಟಿ, ನಿರ್ದೇಶನ ಜಿ ಸುರೇಖಾ ಸುರೇಶ್. ಕೇಳಿ ಕಿರುನಾಟಕ ನವರಸಾಭಿನಯ.
4: ಮಿಂಚುಳ್ಳಿ ಮೀನಮ್ಮ, ಮಿಂಚುಳ್ಳಿ ಮೀನಮ್ಮ, ನಿಮ್ಮ ಮುದ್ದಿನ ಮುದ್ದುಗಾರ ಶೆಟ್ಟಿಯವರಿಂದ ಹೊಸ ಚಲನಚಿತ್ರ ಮಿಂಚುಳ್ಳಿ ಮೀನಮ್ಮ. ಮರೆತು ನೋಡದಿರಿ, ನೋಡಿ ಮರುಗದಿರಿ. ಮರೆತು ನೋಡದಿರಿ, ನೋಡಿ ಮರುಗದಿರಿ. ಮಿಂಚುಳ್ಳಿ ಮೀನಮ್ಮ.
5: ಏ, ಯಾರಿ ಇವ್ರೆ? ಎಲ್ಲಿಂದ ಹಿಡ್ಕೊಂಡು ಬಂದಿರಿ? ಎಲ್ಲ ಉಲ್ಟಾ ಪಲ್ಟಾ ಹೇಳ್ತಾನಲ್ರಿ.
6: ಹೇ, ಹಂಗೇನಿಲ್ಲ, ನಾ ಹೇಳ್ತೇನೆ ತಡ್ರಿ.
4: ಏ ರಾಮಣ್ಣ, ಓರಿ ಹೇಳ್ರಿ.
6: ಹಂಗೆ ಹೇಳುದಲ್ಲಪ್ಪ, ಮಿಂಚುಳ್ಳಿ ಮೀನಮ್ಮ, ನೋಡಲು ಮರೆಯದಿರಿ, ಮರೆತು ಮರಗದಿರಿ ಅಂತ.
5: ಅಲ್ರಿ, ಇನ್ನೂ ನಾಯಕಿ ಪಾತ್ರಕ್ಕೆ ಸೆಲೆಕ್ಷನ್ ಆಗಿಲ್ಲ, ಆಗಲೇ ಬೋರ್ಡ್ ಬರೆಸಿರಲ್ರಿ ನೀವ.
6: ಅದು ಸರ್, ಅದು ಯಾಕಂದ್ರೆ ಅದೊಂದು ಕೆಲಸ ಆಗಿಬಿಡ್ತದಲ್ಲ ಅಂತ.
5: ಏ ನಿಮ್ಮ ನಿಮ್ಮ ನಿಮ್ದೊಂದು ರಗಳಿನ ಆತಲ್ರಿ.
6: ಯಾಕ್ರಿ?
5: ಅಲ್ರಿ, ಈ ಸಣ್ಣ ಊರಾಗ ಭಾಳ ಟ್ಯಾಲೆಂಟ್ ಅದ ಸರ, ನೀವು ನೋಡ್ಯಾರ ನೋಡ್ರಿ ಅಂತ ಏನೇನು ಎಷ್ಟೆಷ್ಟು ಹೇಳಿ ಕರ್ಕೊಂಡು ಬಂದ್ರಲ್ರಿ. ಎಲ್ಲೈತೆ ಟ್ಯಾಲೆಂಟು? ಒಬ್ಬರಿಗೂ ನವರಸದ ABCD ಸಹಿತ ಗೊತ್ತಿಲ್ಲಲ್ರಿ. ನನಗ ತಲೆ ಸೂಲೆ ಎದ್ದು ಹೋತ್ ನೋಡ್ರಿ.
6: ಅಂದ್ರ ಈಗೇನು ತಲೆ ಸೂಲಿ ಎದ್ದೋದೋ ಇಲ್ಲ ಹೋಗೋದೋ?
5: ಹಾ
6: ಹಾ ಹಾ ಹಾ, ಗೊತ್ತಾತು ಗೊತ್ತಾತು. ರಮಣ, 2 ಸ್ಟ್ರಾಂಗ್ ಚಾ ತಗೊಂಬಾರಪ್ಪ.
4: ಆಯ್ತು ಸಾಹೇಬ್ರ, ತಗೊಂಬರ್ತೇನ್ರಿ.
6: ಡೈರೆಕ್ಟ್ರ್ ಸರ, ಈಗ ಇಬ್ರು ಹುಡುಗಿಯರು ಬಂದಾರ್ರಿ, ಹೈಲಿ ಟ್ಯಾಲೆಂಟೆಡ್.
5: ಓಹೋ,
6: ಒಮ್ಮೆ ನೋಡ್ರಲ್ಲ ನೀವು ಖಾತ್ರಿ ಇಂಪ್ರೆಸ್ ಆಗೇ ಬಿಡ್ತೀರಿ. ಕರಿಲೇನು ಒಳಗ?
5: ಈಗ 3 ದಿವಸದಿಂದ ಇದ ಮಾತು ಹೇಳತ್ತಿರಲ್ರಿ. 100 ಹೆಚ್ಚು ಹುಡುಗಿಯರನ್ನ ಕರ್ಕೊಂಡು ಬಂದು ನಿಂದಿರಿಸಿದ್ರಿ. ಏನಾತು? ಒಬ್ಬರಿಗಾರ ಏನಾರ ಗೊತ್ತಿರ್ಬೇಕಲ್ಲ, ನಗ್ಲಿಕ್ಕೆ ಬರುದಿಲ್ಲ, ಅಳಲಿಕ್ಕೆ ಬರುದಿಲ್ಲ. ಏನ್ ಅಭಿನಯ ಮಾಡಿಸೋದ್ರಿ ಇಂಥವ್ರ ಕಡೆಯಿಂದ?
6: ಇವರಿಬ್ರು ನೋಡ್ರಿ ಸರ, ನೀವ ಶಭಾ ಶಭಾಷ್ ಅಂತ ಬೆಂಚ ಪುರಿಸ್ತೀರಿ.
5: ಹಾ ಹಾ ಹಾ, ಆಯ್ತು ತಗೋರಿ, ಕರೀ ನೋಡೋಣ.
6: ಹಾ, ಶ್ರೀದೇವಿ ಅವ್ರ ಬರ್ರಿ.
7: ಹಾ ಬಂದೆ ಸರ್.

0: ಏನ್ ಏನ್ ನಡೆದತ ಇಲ್ಲಿ? ಏನ್ರಿ ಅಸಿಸ್ಟೆಂಟ್,
1: ಯಾಕ್ರಿ
0: ಏನ್ ಮಾಡಾಕತ್ತಾರಿ ಇವ್ರು?
2: ಹಾಯ್ ಸರ್, ನಾನು ಎಂಟ್ರಿ ತಗೊಂಡೆ. ಮಗಳು ಮೋಹಿನಿ ಸೀರಿಯಲ್ದಾಗ ಖಳನಾಯಕಿ ಎಂಟ್ರಿ ಹಿಂಗ ಇರ್ತದ.
0: ಮೇಡಮರ ಮೇಡಮರ, ನಮಗ ಖಳನಾಯಕಿ ಅಲ್ರಿ, ನಾಯಕಿ ನಾಯಕಿ ಬೇಕಾಗ್ಯಾರ
2: ಸರ್. ನಾಯಕಿಗೂ ಹಿಂಗ ಎಂಟ್ರಿ ಕೊಟ್ರ ಮಸ್ತ್ ಎಫೆಕ್ಟಿವ್ ಆಗ್ತದ್ರಿ.
0: ನನಗ ಕಲ್ಸಾಕ್ ಬರ್ಬ್ಯಾಡ್ರಿ, ಇಂಟ್ರೂ ನಿಮ್ದೈತಿ. ಹಾ ಹೇಳ್ರಿ, ನವರಸದ ಬಗ್ಗೆ ನಿಮಗೇನು ಗೊತ್ತೈತಿ?
2: ನವರಸನಾ? ನಮ್ಮದೊಂದು ನವರಾತ್ರಿ ದಾಂಡಿಯಾ ಗ್ರೂಪ್ ಐತ್ರಿ, ಅದ್ರ ಹೆಸರು ನವರಸ ದಾಂಡಿಯಾ.
0: ರೀ ಏನ್ರಿ ಇದು?
1: ಛ, ಶ್ರೀದೇವಿ ಅವ್ರ.
2: ಏನ್ರಿ ಸರ್?
1: ಅದು ಅಲ್ರಿ, ನವರಸಗಳು ಅಂದ್ರ ಅಭಿನಯದಾಗಿನ ನವರಸಗಳು. ಅಂದ್ರ ನಗೋದು, ಅಳೋದು, ಹೆದರೋದು, ಇಂಥವೆಲ್ಲ ಮಾಡ್ಬೇಕ್ರಿ.
2: ಅವೆಲ್ಲ ನಂಗೆ ಗೊತ್ತವ ಬಿಡ್ರಿ. ನಗೋದು, ಅಳೋದು, ಆ ಏನು ಆಶ್ಚರ್ಯ, ಮತ್ತ ಹೆದರೋದಂತೂ ಫಸ್ಟ್ ಕ್ಲಾಸ್ ಬರ್ತದ ಬಿಡ್ರಿ. ಜೋಂಡಿಗೆ ಹಿಡ್ಕೊಂಡು ಎಲ್ಲದಕ್ಕೂ ಹೆದರ್ತೀನ್ರಿ ನಾ.
1: ಅರೆರೆ, ಹಲ್ಲಿ ಬಿತ್ತು ನೋಡ್ರಿ ನಿಮ್ ಸೀರೆ ಮೇಲೆ.
2: ಅಯ್ಯಯ್ಯೋ ಮಮ್ಮಿ ಮಮ್ಮಿ, ಎಲ್ಲದರಿ? ಅಯ್ಯಯ್ಯೋ ಎಲ್ಲಿ ಹೋತ್ರಿ? ಓಡಿಸ್ರಿ ಓಡಿಸ್ರಿ.
0: ಆಹಾ, ವೆರಿ ಗುಡ್ ವೆರಿ ಗುಡ್. ಆದರೂ ಹೆದರೋ ಆಕ್ಷನ್ ಫಸ್ಟ್ ಕ್ಲಾಸ್ ಮಾಡಿಸ್ಬಹುದು.
2: ಥ್ಯಾಂಕ್ ಯು ಸರ್.
0: ದೆವ್ವದ ಸೀನಿಗೆ ಕರೆಕ್ಟ್ ಆಗ್ತಾರೆ ನೋಡಿ ಇವರು.
1: ಹೌದೌದು.
2: ವಾವ್, ದೆವ್ವದ ರೋಲ್ ಅಂತೂ ನನಗೆ ಭಾಳ ಸೇರ್ತದ್ರಿ. ಬಿಳೆ ಸೀರಿ, ಬಿಟ್ಟ ಕೂದ್ಲು, ತೆಗೆದ ಕಣ್ಣು, ದೀಪ ಹಿಡ್ಕೊಂಡು.
0: ಸಾಕು ಸಾಕು ಸಾಕು, ಭಯ ಹೋಗಿ ಬಿಭತ್ಸ ರಸ ಆದಿತ್ತು ಆಮೇಲೆ.
1: ಖರೆ ಖರೆ, ದೆವ್ವನ ಹೆದರ್ಲಿಕ್ಕೆ ಹತ್ತಿದ್ರ ಹೆಂಗ ಮಾಡೋದು ಆಮೇಲೆ? ನೀವು ಬರೇ ದೆವ್ವ ನೋಡಿ ಹೆದರಿರಂತ ಸರ್. ನಾನು ನಾಲ್ಕೈದು ಜೊಂಡಿಗೆ ಹಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಹೇಳ್ರಿ. ಶ್ರೀದೇವಿ ಅವ್ರ, ನೀವು ಹೊರಗೆ ಕೂತಿರ್ರಿ.
2: ಓಕೆ ಸರ್, ಥ್ಯಾಂಕ್ ಯು.
1: ಸರ್ ಮುಂದಿನವರು ವಿದ್ಯಾಶ್ರೀ.
0: ಹಾ ಕರಿ ಕರಿ,
1: ವಿದ್ಯಾಶ್ರೀ ಬರ್ರಿ.
3: ಹಾ ಸರ್, ಬಂದೆ.
0: ಅಲ್ರಿ, ನಾಯಕಿ ಪಾತ್ರಕ್ಕೆ 60 ವರ್ಷದವ್ರನ್ನ ಕರೀದಿರಲ್ರಿ ನೀವ?
4: ಏನ್ ಕಣ್ಣವರಿ, ಎಲ್ಲರ ಕಣ್ಣು ಬಿರುಡೋವು ಅಲ್ಲ. ನನ್ನ 16 ವರ್ಷದ ಮೊಮ್ಮಗಳು 60 ವರ್ಷದಕ್ಕೆ ಹಂಗ ಕಣ್ಲೆನ್ ನಿಮಗ?
1: ನಮ್ ಸರ್ ಹೇಳಿದ್ದು ನಿಮ್ಮ ಮೊಮ್ಮಗಳಿಗಲ್ಲ, ನಿಮಗ್ ಹೇಳಿದ್ರು 60 ವರ್ಷದವರು ಅಂತ. ಕೂಡ್ರಿ ಆ ಕಡೆ.
0: ಅಲ್ರಿ ಮೇಡಮರ, ಇಂಟರ್ವ್ಯೂಕ್ ಬರೋ ಮುಂದ ಅಜ್ಜಿ ಅಜ್ಜ ಎಲ್ಲಾರನು ಕರ್ಕೊಂಡ್ ಬರ್ತಾರೆ ಯಾರ?
5: ನಮ್ಮ ಅಜ್ಜಿಗೆ ನಾ ಹೇಳ್ದೆ ಬರ್ಬೇಡ ಅಂತ. ಅಕ್ಕಿ ಶೂಟಿಂಗ್ ಹೋಗೋ ಮುಂದ ಅವ್ರ ಅಜ್ಜಿ ಬರ್ತಿದ್ರಂತ, ಅದಕ್ಕ ಹಠ ಹಿಡಿದ್ ಬಂದಳ್ರಿ ಸರ್.
0: ಹ್ಮ್ ಇರ್ಲಿ ಇರ್ಲಿ, ಈಗ ಅಜ್ಜಿ ಸುದ್ದಿ ಬೇಡ, ಅಭಿನಯದ ಬಗ್ಗೆ ಹೇಳ.
5: ಅಭಿನಯ ಅಂದ್ರ ನನಗ್ ಜೀವ ನೋಡ್ರಿ, ಮನ್ಯಾಗೂ ಖಾಯಂ ಆಕ್ಟಿಂಗ ಮಾಡ್ತಿರ್ತೀನ್ರಿ.
1: ವೆರಿ ಗುಡ್ ವೆರಿ ಗುಡ್.
0: ಹ್ಮ್ ಅಸಿಸ್ಟೆಂಟ್, ಅದನ್ನ ನಾ ಅಷ್ಟ ಹೇಳ್ಬೇಕು. ಇರ್ಲಿ ಮೇಡಮ್ ಅವ್ರ, ನವರಸಗಳ ಬಗ್ಗೆ ಗೊತ್ತದ ಏನೋ?
5: ಹ್ಞೂ ಸರ್, ಶೃಂಗಾರ, ವೀರ, ರೌದ್ರ, ಹಾಸ್ಯ, ಕರುಣ, ಭಯ. ಅದ್ಭುತ. ಭೀಭತ್ಸ. ಶಾಂತ. ನಮ್ಮ ಅಜ್ಜಿ ಎಲ್ಲ ಹೇಳ್ಕೊಟ್ಟಾಳ್ರಿ ನಂಗ.
0: ವಂಡರ್ಫುಲ್ ವಂಡರ್ಫುಲ್. ಎಲ್ಲೆ ಶೃಂಗಾರ ರಸದ್ದು ಅಭಿನಯ ಮಾಡ್ರಿ ನೋಡೋಣ.
5: ಆಗ್ಲಿ ಸರ್.
0: ಇದೇನ್ರಿ ಪಿ ಇ ಕ್ಲಾಸ್ ಏನ್ರಿ ಇದು? ಶೃಂಗಾರ ರಸ ಹಿಂಗ ತೋರಿಸ್ಬೇಕು ಅಂತ ನಿಮ್ ಅಜ್ಜಿ ಹೇಳ್ಕೊಟ್ಟಾರೇನು?
5: ಇಲ್ಲ ಸರ್, ಅವರು ಹಿಂಗಲ್ಲ ಅಂತನ ಹೇಳಿದ್ರು. ಮತ್ತ ನಿಮ್ ಹಿಂದಿನ ಸಿನಿಮಾದಾಗ ಶೃಂಗಾರ ಹಿಂಗ ತೋರಿಸಿದ್ರಲ್ಲ, ಅದಕ್ಕ ಮತ್ತ.
4: ನಮ್ ವಿದ್ಯಾ ಬರೋಬ್ಬರಿ ಹೇಳಿದ್ಲು ನೋಡ್ರಿ, ನೀವು ಸಿನಿಮಾದಾಗ ತೋರಿಸೋ ರಸಾಭಿನಯ ಅಂದ್ರ ಅದಕ್ಕ ಏನರ ಅರ್ಥ ಇರ್ತದೇನ್ರಿ? ಅಲ್ರಿ, ಎದಿ ಬಡ್ಕೊಂಡು ಅಳ್ತಿರ್ತಾರಲ್ಲ, ಹಾಸ್ಯ ರಸ ಉಕ್ತದ, ಮಚ್ಚು ಕೊಡ.

0: ಹಿಡ್ಕೊಂಡು ವೀರರಸ ತೋರಿಸಿದ್ರ ಭಯರಸ ಉಕ್ತದ. ತೂರಿ ಹಾರಿ ಜಿಗದು ಶೃಂಗಾರ ರಸ ಅಭಿನಯಿಸೋ ಮುಂದ ಅದ್ಭುತ ರಸ ನೋಡ್ದಂಗ ಆಗ್ತದ. ಇಂಟರ್ವ್ಯೂ ಮಾಡ್ತಿರಲ್ಲ, ಮೊದ್ಲ ನಿಮ್ಗ ಗೊತ್ತಿಲ್ಲ ಯಾವ ರಸಾಭಿನಯ ಹೆಂಗ್ ಮಾಡ್ಬೇಕು ಅಂತ.
1: ಏ ಯಾರವ? ಏ ರಾಮಣ್ಣನೋ ನೀನು?
2: ಹೌದ್ರಿ, ರಾಮಣ್ಣರಿ ನಾನು.
1: ಇರ್ಲಿ, ಈ ಅಜ್ಜಿನ ಕರ್ಕೊಂಡು ಮೊದಲಿಲ್ಲಿಂದ ಹೋಗು.
2: ಹಾಯ್ ಸಾಹೇಬ್ರ, ಅವ್ರನ್ನ ಯಾರಂತ ತಿಳ್ಕೊಂಡಿರಿ ನೀವು?
1: ಯಾರು?
2: ಸಿನಿಮಾದಾಗಿನ ನೀಲಾ ಕುಮಾರಿ ಅವರು.
3: ಯಾರು? ನಮ್ಮ ಹಿಂದಿನ ಕಾಲದ ನಟಿ ನೀಲಾ ಕುಮಾರಿ ಅವರ?
1: ಏ ಏನ್ ಹೇಳಕತ್ತೀವು? 40-50 ವರ್ಷದ ಹಿಂದಿನ ಸಿನಿಮಾ ನಟಿ ನೀಲಾ ಕುಮಾರಿ ಅವ್ರ? ಇವ್ರ ಏನ್ ಹೇಳತ್ತೀನಿ, ಅವ್ರೆಲ್ಲೇ ಇವ್ರೆಲ್ಲೇ?
2: ಖರೇನರಿ ಸಾಹೇಬ್ರ, ಇವರು ಅವರೇ ಸೀತಾ, ಪಾರ್ವತಿ, ದಮಯಂತಿ ಇಂಥಾವ ಪಾತ್ರ ಮಾಡೋರು. ನಮ್ಮಜ್ಜಿ ದಿನ ಇವ್ರ ಫೋಟೋಕ್ ನಮಸ್ಕಾರ ಮಾಡಿನ ರಂಗೋಲಿ ಹಾಕ್ಲಿಕ್ಕೆ ಹೋಗೋರು.
0: ನೋಡ್ದೇನ ವಿದ್ಯಾ, ಇನ್ನೂ ನನ್ ಗುರ್ತು ಹಿಡಿತಾರ ಮಂದಿ. ನಾ ಸಿನಿಮಾದಾಗ ಮಾಡ್ತಿದ್ದೆ ಅಂದ್ರ ನಿಮಗೆಲ್ಲ ಚಾಷ್ಟಿನ.
4: ಹಾಂಗಲ್ಲ ಅಜ್ಜಿ, ನೀ ಅಂದ್ರ ನಮ್ಗೆಲ್ಲ ಬಹಳ ಅಭಿಮಾನನ. ಆದ್ರೆ ಆಗಿನ ಸಿನಿಮಾಕ್ಕೂ ಈಗಿನ ಸಿನಿಮಾಕ್ಕೂ ಬಹಳ ವ್ಯತ್ಯಾಸ ಆಗ್ಯದ. ಈಗ ನೋಡು, ಈ ಡೈರೆಕ್ಟ್ರು ಅವರು ನೀ ಹೇಳಿದ ಹಂಗ ಬರೇ ಕಣ್ಣು ಮುಖದಿಂದ ರಸ ಉಗ್ಸೋದಿಲ್ಲ, ಮ್ಯೂಸಿಕ್ಕು ಡ್ಯಾನ್ಸು ವಾದ್ಯದಾಗನ ರಸಭಾವಗಳನ್ನ ತೋರ್ಸಬಿಡ್ತಾರ. ಆ ಅಬ್ಬರದಾಗ ಕೈ ಕೈ ಹಿಡಿದು ಹತ್ರ ಬರೋದ್ರಾಗ ಶೃಂಗಾರ ರಸದ ಅಭಿನಯ ಅಲ್ಲೇನ್ರಿ ಡೈರೆಕ್ಟ್ರ ಸರ?
1: ಅದೇನು ಹೌದ್ರಿ, ಆದ್ರೆ ಬರೇ ಸಂಗೀತ, ಹಿನ್ನೆಲೆಯ ವಾದ್ಯ, ಕುಣಿತ ಇಷ್ಟರಿಂದ ನವರಸ ಬರೋದಿಲ್ರಿ ಮೇಡಮ್. ಮುಖದ ಮೇಲೂ ಆ ಭಾವಗಳನ್ನ ತೋರಿಸ್ಬೇಕಾಕತಿ.
0: ಇಷ್ಟೆಲ್ಲ ಹೇಳೋರು ಮತ್ತ ನಿಮ್ ಸಿನಿಮಾದಾಗ ನಾಯಕ ನಾಯಕಿಯರು ಸಪ್ಪಗ ಮುಖ ಮಾಡ್ಕೊಂಡು ಕುಣಿದ್ರ ಸುಮ್ನ ಇರ್ತಿರಲ್ರಿ, ಕುಣಿಯೋದಂದ್ರೇನು? ಅದಕ್ಕ ಏನಾರ ಒಂದು ಚಂದನ ತಾಳ ಲಯ ಏನಾರ ಇರ್ತದೇನು? ಹಾರಿ ಹಾರಿ ಜಿಗಿಯೋದ ಒಂದು ಕುಣಿತ, ಪ್ರೀತಿ ಪ್ರೇಮ ಹೇಳಿಕೂ ಮೈ ಮೇಲೆ ದೇವ್ರು ಬಂದಂಗ ಕುಣಿಸ್ತಿರಲ್ರಿ. ಮತ್ತ ಒಂದ್ ಹುಡುಗ ಒಂದ್ ಹುಡುಗಿ ಪರಸ್ಪರ ಪ್ರೀತಿಸ್ತಾರ ಅನ್ನೋದನ್ನ ತೋರಿಸ್ಲಿಕ್ಕೆ ಹಿಂದ ಒಂದು 100 ಮಂದಿ ಟೊಂಕ ತಿರುಗಿಸ್ಕೋತ ಯಾಕ್ ಕುಣಿಬೇಕ್ರಿ ಹೇಳ್ರಿ ನೋಡೋಣ. ಯಾವ ರಸಾಭಿನಯ ಹೆಂಗ್ ಮಾಡ್ಬೇಕು ಅಂತ ಮಾಡೋರ್ಗೂ ಗೊತ್ತಿಲ್ಲ, ಮಾಡಿಸೋರ್ಗೂ ಗೊತ್ತಿಲ್ಲ.
3: ಇಲ್ರಿ ಅಜ್ಜಿ ಅವ್ರ, ಅಂದ್ರ ನೀಲಾ ಕುಮಾರಿ ಮೇಡಮ್ ಅವ್ರ, ನಮ್ಮ ಡೈರೆಕ್ಟರ್ ಅದರಾಗೆಲ್ಲ ಬಹಳ ಪರ್ಫೆಕ್ಟ್ ರೀ. ತಮಗ ಬೇಕಾದ ಭಾವ ಯಾರ ಮುಖದ ಮೇಲೆ ಬರ್ತಾವ ಅವ್ರ ಕಡೆಯಿಂದ ಅಭಿನಯ ಮಾಡಿಸ್ತಾರ.
1: ಹಾ, ನವರಸದ ಅಭಿನಯ ಕಲಿಸೋದು ಬಹಳ ಕಠಿಣ ಇರ್ತದ್ರಿ ಅಜ್ಜಿ ಅವ್ರ. ಸಾರಿ ಮೇಡಮರ, ಈಗ ನವರಸ ಅಂದ್ರೆ ಏನು ಅನ್ನೋದ ಗೊತ್ತಿಲ್ಲದ ಬರೋರ್ಗೆ ಏನಂತ ಕಲಿಸ್ಬೇಕು ಹೇಳ್ರಿ? ಅಭಿನಯ ಅನ್ನೋದು ಜನ್ಮದಿಂದ ಬರ್ಬೇಕ್ರಿ. ಈಗ ಚಂದ ಡ್ರೆಸ್ಸು ಮೇಕಪ್ ಮಾಡಿಕೊಂಡು ಹೆಂಗ ಕುಣಿದ್ರೂ ನಡೀತದ ಅಂತ ಬರೋರ್ಗೆ ಏನು ಕಲಿಸ್ಬೇಕು ಹೇಳ್ರಿ?
0: ಹಿಂಗ ಅರ್ಧಮರ್ಧ ಅರ್ವಿ ಹಾಕೊಳ್ಳೋದು, ಢಾಳನ ಮೇಕಪ್ಪು, ಹ್ಯಾಂಗ್ ಬೇಕು ಹಂಗ್ ಕುಣಿಯೋದು, ಅದನ್ನ ಅಭಿನಯ ಅಂತ ತಿಳ್ಕೊಳ್ಳೋದು, ಇವನ್ನೆಲ್ಲ ಈಗಿನ ಹುಡುಗರಿಗೆ ಹುಡುಗಿಯರಿಗೆ ಕಲ್ಸಿದವ್ರು ನೀವ ಏನ್ರಪ್ಪ? ಈಗಿನ ಎಲ್ಲಾ ಸಿನಿಮಾದಾಗೂ ಅದೆಲ್ಲ ನೋಡಿ ಅವರು ಅದನ್ನ ಕಲಿಯುತ್ತಾರ. ಸಿನಿಮಾದು ಹುಚ್ಚು ಅಂತ ಒಂದದಲ್ಲ
1: ಇರ್ತದಲ್ರಿ.
0: ನಮಗೆಲ್ಲ ನವರಸ ಅಭಿನಯದ ತಾಲೀಮು ಹೆಂಗ್ ಕಲಿಸ್ತಿದ್ರು ಗೊತ್ತದ ಏನು ಡೈರೆಕ್ಟರ್ಸು?
1: ಹೆಂಗ್ ಕಲಿಸ್ತಿದ್ರಿ?
0: ಈಗ ಶೃಂಗಾರ ರಸನ ತಗೊಳ್ರಿ.

ಹುಬ್ಬು ಎಷ್ಟು ಏರಿಸ್ಬೇಕು, ರೆಪ್ಪಿ ಎಷ್ಟು ಬಗ್ಗಿಸ್ಬೇಕು, ಗಲ್ಲದ ಮೇಲೆ ಅಷ್ಟ ನಾಚಿಕೆ, ಕೈ ಬಳಿ ಸಪ್ಪಳ, ಕಾಲ್ ಗೆಜ್ಜಿ, ಹೆಬ್ಬೆರಳಿನಿಂದ ನೆಲ ಕೆದರೋದು, ಒಂದ ಎರಡ ಕಣ್ತುಂಬ ಪ್ರೀತಿ ತುಂಬಿ ಒಮ್ಮೆ ರೆಪ್ಪಿ ಮ್ಯಾಲೆತ್ತಿ ರೆಪ್ಪಿ ಕೆಳಗ್ ಮಾಡೋದನ್ನ ಒಂದು 100 ಸರ್ತಿ ಮಾಡ್ಬೇಕಾಗ್ತಿತ್ತು. ಒಂದ್ ಮಾತು ಆಡ್ದ ಶೃಂಗಾರ ಹೆಂಗ್ ತೋರಿಸ್ಬೇಕು ಅಂತ ತಿಂಗಳಾನ್ ಗಟ್ಲೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಅದಕ್ಕ ನೋಡ್ರಿ, ಚೂರ್ ಹತ್ರನೂ ಬರ್ದ ಕೈ ಮೈ ಹಿಡಿದನ ನಿಂತಲ್ಲೇ ನಾಯಕಿ ರೆಪ್ಪಿ ಎತ್ತಿ ನಾಯಕನ ಕಡೆ ನೋಡಿದ್ರ ಸಿನಿಮಾ ನೋಡ್ಲಿಕ್ಕೆ ಬಂದವ್ರ ಮೈಯಾಗೂ ಮಿಂಚ್ ಹರಿತಿತ್ತು. ಈಗಿನ ಹಂಗ ಒಂದ್ ಲೈನು ಒಂದ್ ಸರ್ತಿ ಓದಿ ಒಪ್ಸ್ಬಿಡೋದು, ಐ ಲವ್ ಯು ಅಂತ ಸಾವಿ ಸರ್ತಿ ಸಪ್ಪಗ ಹೇಳೋದು, ಕಸರತ್ ಮಾಡ

0: ಹೇಳೋದು ಇದು ಯಾವುದೂ ಇರ್ತಿದ್ದಿಲ್ಲ. ಕಣ್ಣಾಗನ ಭಯ ದುಃಖ ನಗು ಎಲ್ಲಾನೂ ತುಂಬಿ ಬರ್ತಿದ್ವು. ಈ ದನಿಯೊಳಗ ರಸ ಹೋಗ್ತಿದ್ವು. ಮಾತು ಹಾಡು ಸಂಗೀತ ಯಾವುದು ಇಲ್ದನೂ ನಟ ನಟಿಯರು ಭಾವಪರವಶತೆ ತೋರಿಸ್ತಿದ್ರು. ಪ್ರೇಕ್ಷಕರಿಗೂ ಅದು ಎದೆ ಮುಟ್ತಿತ್ತು, ನೆನಪುಳಿತಿತ್ತು. ಈಗೇನ್ರಿ ಥಿಯೇಟರ್ದಿಂದ ಹೊರಗೆ ಬರೋದ್ರಾಗ ಯಾರು ಯಾರನ್ನ ಪ್ರೀತಿಸ್ತಿದ್ರು ಯಾರನ್ನ ಮದುವೆ ಆದ್ರು ಎಲ್ಲ ಮರ್ತು ಹೋಗ್ತದ. ಧನ್ ಧನ್ ಅನ್ನೋ ಹಾಡಿನ ಮ್ಯೂಸಿಕ್ಕು ಧನಾಧನ್ ಕುಣಿತ ಅಷ್ಟ ನೆನಪುಳಿತಾವ್ ನೋಡ್ರಿ
1: ಸರ. ಅದಕ್ಕ ಆವಾಗಿನ ಪಾತ್ರ ಅಂದ್ರ ಜೀವ ತುಂಬಿ ನಿಂದಿರ್ತಿದ್ವು. ನನಗ ಅಂಥ ಪಾತ್ರ ಬೇಕು ನೋಡ್ರಿ.
2: ಅಜ್ಜಿಯವ್ರ ಸಾರಿ ಮೇಡಮ್ ಅವ್ರ, ಬಹಳ ಚಂದ ಹೇಳಿದ್ರಿ, ಬಹಳ ವಿವರವಾಗಿ ಹೇಳಿದ್ರಿ, ನನಗೆ ಬಹಳ ಖುಷಿ ಆಯ್ತು. ಅಂದಂಗ ಮೇಡಮ್ ಅವ್ರೆ, ನೀವು ನಮಗೆಲ್ಲ ಒಂದು ತಿಂಗಳ ಟ್ರೈನಿಂಗ್ ಕೊಡ್ತೀರೇನು?
0: ಒಂದು ತಿಂಗಳ?
2: ಹ್ಞೂನ್ರಿ.
0: ಒಂದು ಜನ್ಮ ಬೇಕಾಗ್ತದ ತಮ್ಮ ನವರಸ ಕಲೀಲಿಕ್ಕೆ, ಒಂದು ಜನ್ಮ ಬೇಕಾಗ್ತದ.
2: ಓಹೋ.
0: ಡೈರೆಕ್ಟರ್, ನಾನು ನಮ್ಮ ವಿದ್ಯಾಗ ಮನೆಯೊಳಗ ಟ್ರೈನಿಂಗ್ ಕೊಡ್ತೀನಿ. ನಾನು ಇಷ್ಟೊತ್ತೇನು ಹೇಳಿದ್ನಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮಗ ಬಂದದ ಅಂತ ನಿಮ್ ಸಿನಿಮಾ ನೋಡಿ ಅನ್ಸಿದ್ರ ನನ್ ಮೊಮ್ಮಗಳು ನಿಮ್ ಸಿನಿಮಾದಾಗ ಆಕ್ಟ್ ಮಾಡ್ತಾಳ. ವಿದ್ಯಾ ನಡಿಯ ಹೋಗೋಣ.
2: ಅಜ್ಜಿ ಅಲ್ಲ ಸಾರಿ ಮೇಡಮ್
3: ತಡೀರಿ, ಹೋಗ್ಬೇಡ್ರಿ. ಛೇ ಹೋಗೇ ಬಿಟ್ರು ಸಾಹೇಬ್ರೆ. ನೀವು ಅವರನ್ನೇ ಹೀರೋಯಿನ್ ಮಾಡ್ತೀನಿ ಅಂತಿದ್ರೆ ಅವರು ನಿಂದಿರ್ತಿದ್ರು ಏನೋ?
2: ಏನಂದಿ?
3: ಹಾ ಏನಿಲ್ರಿ, ಕೇಳಿರಿ ಕೇಳಿರಿ. ಮಿಂಚುಳ್ಳಿ ಮೀನಮ್ಮ, ಮಿಂಚುಳ್ಳಿ ಮೀನಮ್ಮ, ಮರೆತು ನೋಡದಿರಿ ನೋಡಿ ಮರುಗದಿರಿ, ಮರೆತು ನೋಡದಿರಿ ನೋಡಿ ಮರುಗದಿರಿ, ಮಿಂಚುಳ್ಳಿ ಮೀನಮ್ಮ.
2: ಛೇ ಏ ಅಸಿಸ್ಟೆಂಟ್
4: ಹೇಳ್ರಿ ಸರ್.
2: ನಿನ್ನ ಸಲುವಾಗಿ ಮೂರ್ನಾಲ್ಕು ದಿವಸ ಕಳೆದು ಹೋತ್ ನೋಡಿಲ್ಲ ನಮಗ್.
4: ಯಾಕ್ರಿ?
2: ಅಲ್ಲೋ, ನಾವ ಇನ್ನೂ ಕಲಿಬೇಕಾಗೈತಿ.
4: ಹೇ ಹೌದ್ರಿ ಹೌದ್ರಿ.
2: ನಾವ್ ಏನ್ ಮಾಡೋಣಂದ್ರ, ಹಿಂದಿನವ್ರ ಏನ್ ಸಿನಿಮಾ ಮಾಡ್ಯಾರಲ್ಲ ಆ ಟೈಪ್ ಇವತ್ತಿನ ಜಗತ್ತಿಗೆ ಏನ್ ಬೇಕಲ್ಲ
4: ನೋಡ್ರಿ,
2: ಇವತ್ತಿನ ದಿನಮಾನವನ್ನ ಇಟ್ಟುಕೊಂಡು ಒಳ್ಳೆ ಸಿನಿಮಾವನ್ನ ಮಾಡೋಣ.
4: ಏ ಹಂಗ ಮಾಡೋಣ್ರಿ,
2: ಹೋಗು ನಡಿ
4: ನಡ್ರಿ ನಡ್ರಿ ಸರ್ ನಡ್ರಿ.
5: ನವರಸಾಭಿನಯ ಕಿರುನಾಟಕ ಕೇಳಿದಿರಿ. ರಚನೆ ವಿದ್ಯಾ ಶಿರಹಟ್ಟಿ. ಪಾತ್ರ ಪರಿಚಯ ಡೈರೆಕ್ಟರ್ ಮಲ್ಲಪ್ಪ ಹೊಂಗಲ್, ಅಸಿಸ್ಟೆಂಟ್ ಜಗದೀಶ್ ಅಂಗಡಿ, ರಾಮಣ್ಣ ಚಿದಂಬರ ಮೂರ್ತಿ, ಶ್ರೀದೇವಿ ಶಶಿಕಲಾ ಎನ್, ವಿದ್ಯಾಶ್ರೀ ಚೇತನಾ ಮುದಗಲ್, ಮೀನಾ ಕುಮಾರಿ, ವೀಣಾ ಅಠವಲೆ, ಸಂಕಲನ ತ್ರಿವೇಣಿ ಬೆಟಗಿರಿ, ನಿರ್ಮಾಣ ಜಿ ಸುರೇಖಾ ಸುರೇಶ್.
6: ಆಕಾಶವಾಣಿ ಧಾರವಾಡ.

0: ಕಾರ್ಯಕ್ರಮ ಗಿಳಿಮಿಂಡು.
1: ಧಾರವಾಡ ಶಹರದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 9 ಸರಸ್ವತಿಪುರ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ದೇಶಭಕ್ತಿ ಗೀತೆ ಮಹಾ ಕೋಟಿ ಕೋಟಿ ಜನ ಆರಾಧಿಸುವ.

0: ಕಿತ್ತೂರು ಕೇಸರಿ, ವೀರ ಸಿಂಹಿಣಿ, ಪ್ರಜಾಹಿತ ರಕ್ಷಕಿ, ದೇಶದ್ರೋಹಿಗಳ ಸಂಹಾರಿಣಿ, ಕಿತ್ತೂರು ನಾಡ ಸಿಂಹಾಸನಾಧೀಶೆ, ಮಹಾರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರು ಆಗಮಿಸುತ್ತಿದ್ದಾರೆ.
1: ಬಹುಪರ ಬಹುಪರ ಬಹುಪರ.
2: ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್, ಕುಳಿತುಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ವಿಷಯ ಏನೆಂದು ಕೇಳಿ ಮಹಾಮಂತ್ರಿಗಳೇ.
3: ಸಾಹೇಬ್ರೆ, ತಾ ಬಂದ ವಿಚಾರ ತಾಯಿಯವ್ರಿಗೆ ತಿಳಿಸಿರಿ.
2: ನಾವು ಇಲ್ಲಿಗೆ ಬಂದದ್ದು ಎರಡು ವಿಷಯ ಕಾಲನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ನಮ್ಮ ಒಪ್ಪಂದದ ಪರಿಕಾರ ನಮಗೆ ಕಪ್ಪ ಕೊಡಬೇಕು.
3: ಯಾವ ವಿಷಯ?
2: ಒಪ್ಪಂದದ ಪರಿಕಾರ ನಮಗೆ ಕಪ್ಪ ಕೊಡುತ್ತಿಲ್ಲ. ಯಾಕೆ
3: ಕಪ್ಪ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ಸಹೋದರರೇ, ಅಣ್ಣ ತಮ್ಮಂದಿರೇ, ತಾಯಾದಿಗಳೇ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಕಿತ್ತೂರಿನ ಸುಖ ದುಃಖದಲ್ಲಿ ಭಾಗಿಯಾಗವರೇ, ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟದಪ್ಪಿಗೆ ಶುಂಕ ಬೇರೆ ಕೊಡಬೇಕೆ? ಹಾ, ಶತಶತ ಮಾನಗಳನ್ನು ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಆ ಕಪ್ಪವನ್ನು ಕೊಡುವುದಿಲ್ಲ.
2: ರಾಣಿ ಸಾಹೇಬ್, ಅಂದು ಕಪ್ಪ ಕೊಡುತ್ತವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪ ಕೊಡುವುದಿಲ್ಲ ಎಂದು ಹೇಳುವವರು ನೀವೇ. ಇದು ಸರಿಯಲ್ಲ, ಇದು ನ್ಯಾಯವೂ ಅಲ್ಲ.
3: ಹಾ, ಜಾಗ ತೇಡಲು ಜಾಗ ಕೊಟ್ಟರೆ ಜಾಗ ನಮ್ಮದು ಎಂದು ಬೊಬ್ಬೆ ಹಾಕುವ ಪಾತದಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ಅದೆಂದಿಗೂ ಸಾಧ್ಯವೇ ಇಲ್ಲ.
2: ನಿಮ್ಮ ಮಗ ಶಿವಲಿಂಗ ವೃತ್ತಾರ್ಜನೆ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ?
3: ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಯಾರಿಗೂ ಬೆಲೆ ಕೊಡುವುದಿಲ್ಲ.
2: ಆಲ್ ರೈಟ್, ಆದರೆ ಅವನು ಗೆದ್ದ ನಂತರ ಶತಬೇರಿ ಮಾಡಿಕೊಂಡಿದ್ದೀರಾ? ನಾಟ್ ಹಲಾಜಿ ಕಾಯ್ದು ಪರಿಕಾರ ಮಾಡುವಂತಿಲ್ಲ, ದತ್ತಪತ್ರ ರಾಜಿ ಮಾಡುವಂತಿಲ್ಲ. ಇದನ್ನು ಕಪ್ಪನಿ ಒಪ್ಪಿಕೊಳ್ಳುವುದಿಲ್ಲ. ಎಚ್ಚರ.
3: ಏ ತ್ಯಾಕರೆ, ನಾಲಿಗೆ ಬಿಗಿ ಹಿಡಿದು ಮಾತನಾಡು ಕಪ್ಪಿಯೇ. ನಮಗೆ ಆಜ್ಞೆ ಮಾಡಲು ನೀವು ಯಾರು? ಇದು ನಮ್ಮ ಜನ್ಮಭೂಮಿ, ಇದನ್ನು ಆಳುವ ಹಕ್ಕು ನಮ್ಮ ನಾಡು. ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ.

0: ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಕ್ಕಿಸುತ್ತಿದ್ದೀರಿ, ಇದು ತಪ್ಪು ಆಗಿದ್ದೀರಿ.
1: ಮುಚ್ಚು ಬಾಯಿ. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿ ನೀಡಷ್ಟು ಸಕ್ಕೇನ ನಿನಗ? ಇಲ್ಲಿ ಕಟ್ಟಳೆ ಅಧಿಕಾರಿ ನಮಗ, ನಿಮಗಲ್ಲ.
0: ರಾಯಣ್ಣ, ನೀನು ಬಾಗಿಲು ಕಾಯುವ ಸಿಪಾಯಿ, ನಿನ್ನ ಜೊತೆ ಮಾತನಾಡಲು ನಾನು ಬಂದಿಲ್ಲ.
1: ಹೇ, ಸಾಕು ಮಾಡು ನಿನ್ನ ವಿವೇಕರ ಮಾತುಗಳನ್ನು. ತ್ಯಾಕರೆ, ನಮ್ಮ ರಾಜ್ಯ ತಾರತಮ್ಯ ಎಣಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತ ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗಾದೆ. ನಿಮ್ಮಂತೆ ಜಿತಕ್ಕಾಗಿ ದುಡಿಯುವವರು ಇಲ್ಲಾರು ಇಲ್ಲ, ಯಶಕ್ಕಾಗಿ ದುಡಿಯುವವರು ಇದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ.
0: ರಾಣಿ ಸಾಹೇಬ್.
1: ಹೇ, ಸಾಕು ಮಾಡು ನಿನ್ನ ಮಾತುಗಳನ್ನು. ತ್ಯಾಕರೆ, ನಮ್ಮ ರಾಜ್ಯ ತಾರತಮ್ಯವೆಣಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತ ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗಾಗಿದೆ. ನಿಮ್ಮಂತೆ ಜಿತಕ್ಕಾಗಿ ದುಡಿಯುವವರು ಇಲ್ಲಾರು ಇಲ್ಲ, ದೇಶಕ್ಕಾಗಿ ದುಡಿಯುವವರು ಇದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ.
0: ರಾಣಿ ಸಾಹೇಬ್, ಮಂಡ್ರಾ ಒಪ್ಪಂದದ ಫರುಕಾರ ನಮಗೆ ಕಿತ್ತೂರಿನ ಮೇಲೆ ಸಂಪೂರ್ಣ ಅಧಿಕಾರವಿದೆ.
1: ಹೇ, ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆಯ ಕುಣ್ಣಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ, ಕನ್ನಡ ಮೇ ಮಕ್ಕಳ ಸತ್ತು.
0: ನೀವು ನಿಮ್ಮ ದಂಡಕ್ಕೆ ಚಲ್ಲಾಟ ಆಡುತ್ತಿರುವಿರಿ, ಇದರಿಂದ ಸಿತುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಕಿತ್ತೂರಿನ ಪ್ರಾಣ ಹಾನಿ ಮಾನ ಹಾನಿ ಆಗುವುದು ಖಂಡಿತ.
1: ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿ ನಾಯಿಗೆ ಏನು ಗೊತ್ತೈತಿ? ಇದು ಕಚ್ಚಿದೇಳಿಗಳು ಬೀಡೈತಿ, ಅಂಜಿಕೆಂಬುದು ಅರಿದಿರೋ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಾಗ ನಿನ್ನ ಭಯ ತೋರಿಸ್ತಿ. ಬದುಕುವ ಆಸೆ ನಿಮಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ.
2: ಸಮಾಧಾನ ರಾಯಣ್ಣ, ಆಕ್ರೋಶ ಬೇಡ, ಸಮಾಧಾನ.
1: ಗುರುದೇವ, ಹೆತ್ತ ತಾಯಿ ಕಚ್ಚು ಹಿಚುಕೋಕೆ ಒಳಸುಂಚು ನಡೆಸೋ ಇಂಥ ಮಂಗ್ಯಾನ ಮಕ್ಕಳು ಮಾತು ಕೇಳಿ ಅಂಜಿ ಕುಂದು ಕೂಡ ಕನಸು ಸಣ್ಣಲ್ಲ. ಕಿತ್ತೂರಾಣಿ ಚೆನ್ನವನ ಬಟ್ಟದಿನಿ ಅಪ್ಪನ ಕೊಡತಾಯಿ ಕಾಲ್ ಕದರಿ ಜಗಳಕ್ಕೆ ನಿಂತರೆ ಇಂಥ ಕೆಂಪು ಕೋತಿ ತಲೆನ ಡಡ್ಡ ಕಡದಾಕ್ತೀನಿ.
3: ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ, ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ.
0: ರಾಣಿ ಸಾಹೇಬ್, ಇತ್ತು ನಮಗೆ ಬಹಳ ದೊಡ್ಡ ಅವಮಾನ.
1: ಹೊರಟು ಹೋಗೋ, ನಿನಗೆ ಜೀವದಾನ ಮಾಡಿದ್ದೇನೆ.
0: ಆಲ್ ರೈಟ್, ಇದರ ಪ್ರತಿಫಲವನ್ನು ನೀವು ಆದಷ್ಟು ಬೇಗ ಕಾಣುತ್ತೀರಿ. ಇನ್ಸಲ್ಟ್, ಬಿಗ್ ಇನ್ಸಲ್ಟ್. ಸಣ್ಣ ರಾಜ್ಯದರಿಂದ ದೊಡ್ಡ ರಾಜ್ಯದವರಿಗೂ ಅವಮಾನ ಆಗುವುದು ಸಾಧ್ಯವಿಲ್ಲ.

0: ಸಾರಿ ಗೆದ್ದೇ ಗೆಲ್ತೀರಾ?
1: ಕೇಳಿದ್ದೀರಾ ಮಹಾಮಂತ್ರಿಗಳೇ, ವಿನಾಕಾರಣ ಯುದ್ಧ ಮಾಡಬೇಕಾದರೆ ರಕ್ತಪಾತವಾಗುವುದು ಬೇಡವೆಂದು ಬಯಸಿದರು ಆತ್ಯಾಕರೆ ಕಾಲ್ಕದರಿ ಕದನಕ್ಕೆ ಸಿದ್ಧವಾಗುತ್ತಿದ್ದಾನೆ.
0: ರಾಜ್ಯ ಉಳಿಯಬೇಕಾದರೆ ದಂಡೆತ್ತಿ ಬರುವ ಶತ್ರುಗಳೊಂದಿಗೆ ಯುದ್ಧ ಮಾಡಿ ರಾಜ ರಕ್ಷಣೆ ಮಾಡಿಕೊಳ್ಳುವುದು ರಾಜಧರ್ಮ.
2: ಗುರು ಸಿದ್ದಪ್ಪನವರೇ, ಆಂಗ್ಲರು ಬಲಿಷ್ಠವರು, ನಾವದಕ್ಕೂ ಯೋಚನೆ ಮಾಡಿ ಮುನ್ನಡೆಸುವುದು ಒಳ್ಳೆಯದು.
0: ಗುರುದೇವ, ಸಂಖ್ಯಾಬಲದಾಗ ನಮ್ಮ ರಾಜ್ಯ ಆಯುಧ ಬಲದಾಗ ಕೂಡ ಚಿಕ್ಕದಿರ್ಬೋದ್ಯಾಕ, ಆದ್ರೆ ನಮಗ ಮನೋಬಲ ಐತಿ, ಒಗ್ಗಟ್ಟಾಗಿ ಮುನ್ನುಗ್ಗೋ ಛಲ ಐತಿ.
3: ಛಲ ಇದ್ದರೆ ಏನಾದ್ರಿ ಫಲ ಪಡೆಯೋ ಬಲ ಬೇಕಲ್ಲ. ನಿಮ್ಮ ಸೈನ್ಯ ಮುಂದೆ ಅವ ಸೈನ್ಯ ಆನೆ ಮುಂದೆ ಇರುವೆ ಇದ್ದಂಗ.
1: ಆದರೂ ಅವರೆಲ್ಲರೂ ದೇಶಭಕ್ತರು.
4: ಅದು ಖರೆ ಇತ್ರಿ, ಆದರೂ ನಿಮ್ಮಂತ ಈ ಪಿರಂಗಿ ಬಂದೂಕು ಅವರಂತೆ ಕ ಎಲ್ಲದವು ಸಾಹೇಬರ. ನೀವು ಹಿಂಗ ಹಂಗ ಯೋಚನೆ ಮಾಡುತ್ತಿದ್ರ ಮುಂದ ನಿಮ್ಗ ತ್ರಾಸಕೇತ್ರಿ.
5: ತ್ರಾಸ ಆಗುತ್ತದೆಂದು ದೇಶ ರಕ್ಷಣೆ ಮಾಡಿಕೊಳ್ಳದೆ ಕುಯ್ದುಕೊಳ್ಳಲು ಸಾಧ್ಯವೇ?

0: ಬಾಯಿದ್ದಾರೆ ಸ್ವತಂತ್ರವಾಗಿ ಬದುಕಬೇಕು, ಇಲ್ಲವೇ ಯುದ್ಧದಲ್ಲಿ ಹೋರಾಟಿ ಮಡಿದು ವೀರ ಸ್ವರ್ಗ ಸೇರಬೇಕು.
1: ಹೌದು ತಾಯಿ, ರಾಯಣ್ಣ ಈ ಉದ್ದ ತಾಯ್ನಾಡ ಮಾನ ಕಾಪಾಡಿದ್ದ ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರಣು.
2: ಕರೆ ಮಾತಾಡಿದ್ರಿ ಸರ್ದಾರ್ ಸಾಹೇಬ್ರೆ, ಎಷ್ಟ್ ಕಷ್ಟ ಬಂದ್ರೆ ಚಿಂತೆ ಇಲ್ಲ, ಫಿರಂಗಿಯವರ ಎದೆಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತಿವೆಯನ್ನು ಸೊಲ್ಲು ಕೇಳಕ ಕನ್ನಡಿಗರ ಕಾಯ್ದು ಕುಂತಾರೆ.
3: ಕ್ಯಾಪ್ಟನ್ ಬ್ರಾಟ್, ಲೆಫ್ಟಿನೆಂಟ್ ದಿಗ್ಬೋಲ್ಡ್, ಲೆಟ್ ಅಸ್ ಚಾರ್ಜ್ ಟುವರ್ಡ್ಸ್ ಕೆಥಾರ್.
4: ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರಿಗೆ, ವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ಕಲಿಗಳಿಗೆ ದೇಶಪ್ರೇಮ ಜಾಗೃತಗೊಳಿಸುವ ನಾಟಕವನ್ನು ಪ್ರಸ್ತುತಪಡಿಸಿದ ಮುದ್ದು ಮಕ್ಕಳಿಗೆ ಧನ್ಯವಾದಗಳು.
5: ಇಲ್ಲಿವರೆಗೆ ಧಾರವಾಡ ಶಹರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ No. 9 ಸರಸ್ವತ್ಪುರ ಶಾಲಾ ಮಕ್ಕಳಿಂದ ವೀರ ಸಂಗೊಳ್ಳಿ ರಾಯಣ್ಣ ನಾಟಕ ಕೇಳಿದಿರಿ. ನಿರ್ದೇಶನ ಶ್ರೀಮತಿ ಡಿವಿ ಸಜ್ಜನ್, ಶಿಕ್ಷಕಿಯರು. ಸಂಗೀತ ನಿರ್ದೇಶನ ಶ್ರೀ ರವಿ ರಸಾಳ್ಕರ್. ಮಾರ್ಗದರ್ಶನ ಶಿಕ್ಷಣ ಇಲಾಖಾ ಎಲ್ಲ ಹಂತದ ಅಧಿಕಾರಿಗಳು. ಸಹಕಾರ ಶ್ರೀಮತಿ ಬಿಎಸ್ ಹಲಕುರ್ಕಿ, ಪ್ರಧಾನ ಗುರುಮಾತೆ ಶ್ರೀ ಎನ್ಬಿ ದ್ಯಾಪುರ್, ಕಲಾವಿದ ಶಿಕ್ಷಕರು ಶ್ರೀ ಸಂತೋಷ್ ಕರ್ಮಳವರ್, ಸಂಪನ್ಮೂಲ ವ್ಯಕ್ತಿಗಳು, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿ. ನಾಟಕದಲ್ಲಿ ಭಾಗವಹಿಸಿದ ಮಕ್ಕಳು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಶ್ರದ್ಧಾ ಗಿರೀಶ್ ಮಡಿವಾಳರ್, 4ನೇ ತರಗತಿ, ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ಆಕಾಶ್ ಸಿದ್ದಪ್ಪ ಖಾನಾಪುರ್, 4ನೇ ತರಗತಿ, ಬ್ರಿಟಿಷ್ ಅಧಿಕಾರಿಯ ಪಾತ್ರದಲ್ಲಿ ಕುಸಿ ಲಿಂಗಣ್ಣ ಬುರ್ಲಿಕಟ್ಟಿ, ಸ್ವಾಮೀಜಿ ಪಾತ್ರದಲ್ಲಿ ಮುಸ್ಕಾನ್ ಮೊಹಮ್ಮದ್ ಹುಸೇನ್ ಸೀಗಿಹಳ್ಳಿ, ಗುರುಸಿದ್ದಪ್ಪನ ಪಾತ್ರದಲ್ಲಿ ಕುಮಾರಿ ಕೀರ್ತಿ ಗೋಪಿನಾಥ್ ಹಳೆಮನಿ, ಚೆನ್ನಮ್ಮನ ಮಂತ್ರಿ ಪಾತ್ರದಲ್ಲಿ ಕುಮಾರಿ ದೀಕ್ಷಾ ಫಕೀರಪ್ಪ ವರೂರ್, ಚೆನ್ನಮ್ಮನ ಸಂಗಡಿಗರ ಪಾತ್ರದಲ್ಲಿ ಕುಮಾರ್ ಶ್ರೀಧರ್ ದುರ್ಗಪ್ಪ ಕರಿ, ಕುಮಾರಿ ವಿದ್ಯಾ ಶ್ಯಾಮರಾವ್ ಗೋಸಾವಿ, ಥ್ಯಾಕರೆನ ಸಂಗಡಿಗರ ಪಾತ್ರದಲ್ಲಿ ಕುಮಾರಿ ಋತುಜಾ ಪ್ರತಾಪ್ ಸಾಳುಂಕೆ, ಕುಮಾರಿ ದಿವ್ಯಾ ಲಕ್ಷ್ಮಣ್ ಬಂಡಿವಡ್ಡರ್. ವಿಶೇಷತೆ, ಗೋಸಾವಿ ಹಿಂದಿ, ತೆಲುಗು, ಮರಾಠಿ, ಉರ್ದು ಹೀಗೆ ವಿವಿಧ ಮಾತೃಭಾಷೆ ಹೊಂದಿದ ಮಕ್ಕಳು ಈ ನಾಟಕವನ್ನು ಅಭಿನಯಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.

ಮುದ್ದು ಮಕ್ಕಳೇ, ಕಿಳುವಿಂಡು ಕಾರ್ಯಕ್ರಮದಲ್ಲಿ ಈಗ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ರಚಿಸಿದಂತಹ ಕೆಲವು ಮಕ್ಕಳ ಗೀತೆಗಳನ್ನ ಕೇಳೋಣ.

ಮರ ಗಿಡ ಎಲ್ಲ ನಮ್ಮಂತೆ, ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ, ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ.

0: ಗಿಳಿವಿಂಡು ಪ್ರಸಾರವಾಯಿತು. ಕಾರ್ಯಕ್ರಮ ನಿರ್ವಹಣೆ ಮಾಲಾ ಸಾಂಬ್ರಾಣಿ, ಸಹಕಾರ ತ್ರಿವೇಣಿ ಬೆಟಗೇರಿ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 11 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯನ್ನುದ್ದೇಶಿಸಿ ಮಾಡಲಿರುವ ಮನ್ ಕಿ ಬಾತ್ನ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಪ್ರಧಾನಮಂತ್ರಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಮನ್ ಕಿ ಬಾತ್ನ ಕನ್ನಡ ಅವತರಣಕ್ಕೆ ಮನದ ಮಾತು ಪ್ರಸಾರವಾಗುವುದು.

ಸಿಕ್ಕಿತು. ಅಲ್ಲಿ ಐಎನ್ಎಸ್ ದೂನಿಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲೇ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಯಶಸ್ವಿ ಪರೀಕ್ಷೆಯನ್ನೂ ನಡೆಸಿದೆ. ಈ ಕ್ಷಿಪಣಿಯನ್ನು DRDO ದ ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2,500 ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳು ಕೇಳಿಬರುತ್ತಿವೆ. ಸ್ನೇಹಿತರೆ, ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ
ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸಿ

ಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವು ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತ್ತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2,00,000 ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2,00,000 ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11,00,000 ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು. ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ 1,000 ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ, ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ, ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ.

ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು. ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರು

ಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ, ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ ಸುಮಾರು 1/2 ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ 1000 ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನಾ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿಧ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲಾ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ
ಬಹಳ ಆಕರ್ಷಣೀಯ

ಆಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಚಿತ್ರ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕೆಂದು, ನಮ್ಮ ನಗರ ಸುಂದರವಾಗಿ ಕಾಣಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಸಂಗ್ರಹವಾಗುವ ತ್ಯಾಜ್ಯವನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದರ ಬಗ್ಗೆ ನಾವು ನಿಜವಾಗಿಯೂ ಯೋಚಿಸುತ್ತೇವೆಯೇ? ಹೆಚ್ಚಿನ ಜನರು ಅದು ಬೇರೆಯವರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಮತ್ತು ಅವರು ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ತಮ್ಮ ಆಲೋಚನೆಗಳಿಂದ ನಮಗೆ ಬಹಳ ಪ್ರೇರಣೆ ನೀಡುವ ಬಹಳಷ್ಟು ಜನರು ನಮ್ಮ ನಡುವೆಯೇ ಇದ್ದಾರೆ. ಮಧ್ಯಪ್ರದೇಶದ ರಾಜಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ ಅನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ, ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲಾ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ.
ಮೂರ್ತಿ ತಯಾರಕರು ಮತ್ತು

0: ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೇ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲಾ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶ ಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ, ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ರಂದು ನಡೆದ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿ ಮೂಲಕ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ 135ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರು. ಅಹಮದಾಬಾದ್ನಲ್ಲಿ ಜರುಗಿದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಅಲಂಕರಿಸಿದ್ದನ್ನು ಹೆಮ್ಮೆಯಿಂದ ಪ್ರಧಾನಮಂತ್ರಿ ಮನದ ಮಾತಿನಲ್ಲಿ ಸ್ಮರಿಸಿದರು. ಸಮನ್ವಯದ ಕವಿ ಎಂದೇ ಹೆಸರಾದ ಚನ್ನವೀರ ಕಣವಿ ಅವರ ಜನ್ಮದಿನವೆಂದು ಗದಗ್ ಜಿಲ್ಲೆ ಹೊಂಬಳದಲ್ಲಿ ಜನಿಸಿದ ಅವರು ಕೇಂದ್ರ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ನಾಡೋಜ ಗೌರವಗಳಿಂದ ಭೂಷಿತರು. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಇಂದು ಬೆಳಗ್ಗೆ ರಾಜ್ಯವ್ಯಾಪಿ ಆರಂಭವಾಗಿದೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಜುಲೈ

ಒಂದರವರೆಗೆ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಾದ್ಯಂತ 889 ಲಸಿಕೆ ಕೇಂದ್ರಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಲಿದೆ. 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್.ಕೆ. ಪರಶುರಾಮ್ ತಿಳಿಸಿದ್ದಾರೆ. 2 ಹನಿ ಪೋಲಿಯೋ ಲಸಿಕೆ ಮಕ್ಕಳ ಜೀವನದ ಆರೋಗ್ಯ ರಕ್ಷೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಭಾರತ ನಿರ್ಮಿಸೋಣ ಎಂದು ಸಂಸದ ಶ್ರೇಯಸ್ ಪಟೇಲ್ ಕರೆ ನೀಡಿದ್ದಾರೆ. ಹಾಸನದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪೋಲಿಯೋ ಭಾನುವಾರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಿ ಅವರು ಚಾಲನೆ ನೀಡಿದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಈವರೆಗಿನ ಸಾಧನೆ ಅಧ್ಯಯನಕ್ಕಾಗಿ ರಚನೆಗೊಂಡ ಆರ್ಥಿಕ ತಜ್ಞ ಪ್ರೊಫೆಸರ್ ಎಂ. ಗೋವಿಂದರಾವ್ ವರದಿಯ ಸಮಗ್ರ ಚರ್ಚೆಗೆ 2027 ಜನವರಿ 1ನೇ ತಾರೀಖಿನ ಒಳಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜಂಟಿ ಅಧಿವೇಶನ ನಡೆಸುವಂತೆ ಧಾರವಾಡ ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ಒತ್ತಾಯಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿಸಿದ್ದ ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. ಆಮದು ಕಡಿಮೆ ಮಾಡಿ ಎಣ್ಣೆ ಉತ್ಪಾದನೆಯಲ್ಲಿ ರಾಷ್ಟ್ರವು ಆತ್ಮನಿರ್ಭರವಾಗಬೇಕಾದರೆ ದೇಶದಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಅಖಿಲ ಭಾರತ ಗಾಣಿಗರ ಸಂಘದ ಕೇಂದ್ರ ಘಟಕದ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಬಂಡೀಪುರ ಹಾಗೂ ನಾಗರಹೊಳೆ ಅಭಯಾರಣ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಮರು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪ್ರಾಕೃತಿಕ ಸಮತೋಲನ ಕಾಪಾಡುವುದು, ಪ್ರಾಣಿಗಳ ಆವಾಸ ಸ್ಥಾನದ ಘನತೆಯನ್ನು ಎತ್ತಿಹಿಡಿಯುವ ಹೊಣೆಗಾರಿಕೆಗೂ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ತಂತ್ರಜ್ಞಾನ ಆಧಾರಿತ ಕೃತಕ ಬುದ್ಧಿಮತ್ತೆಯ ಪೊಲೀಸ್ ವ್ಯವಸ್ಥೆ ಬಲವರ್ಧನೆಗೆ ಗೃಹ ಇಲಾಖೆ 100 ದಿನಗಳ ಕಾರ್ಯಯೋಜನೆ ರೂಪಿಸಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ.
1: ನಮ್ಮ ಜೊತೆಯಾಗಿ ಡಾಕ್ಟರ್ ಮಾನಸಾ ನಾಗಭೂಷಣಂ ಅವರು ಇದ್ದಾರೆ. ಡಾಕ್ಟರ್ ಮಾನಸಾ ನಾಗಭೂಷಣಂ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಇವರ ಹತ್ತಿರದಲ್ಲೇ 10 ಜನ ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಐಎಸ್ಬಿಆರ್ ಅಮಿಟಿ ಗ್ಲೋಬಲ್ ಬಿಸಿನೆಸ್ ಸ್ಕೂಲ್ ಹಾಗೆ ಪಿಇಎಸ್ಆರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ ದೇವಾಲಯ ಮತ್ತೆ ಭಕ್ತರನ್ನ ಒಂದುಗೂಡಿಸುವಂತಹ ಎಐ ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ ಸಿಇಒ ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ ಪಿಎಚ್ಡಿ ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ದತಿಗಳ ಕುರಿತಾಗಿ ಇತ್ತು. ಮೇಡಮ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ನಮಸ್ಕಾರ.
1: ಆಲ್ಮೋಸ್ಟ್ 3 ದಶಕಗಳಿಗೂ ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತು ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿ ಆಗಬೇಕು ಅಂತ ಆಗಿ ಇವಾಗ ಸಿಇಒ ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
2: ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ನಂದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದ್ರೂ ನಾನು ಕೆಲಸ ಮಾಡಿದ್ರು ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ನಾನು ಏನೇ ಮಾಡೋದ್ರಲ್ಲಿ

ಒಂದು ಹೊಸತನ ಇರಬೇಕು ಅನ್ನುವಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು, ನಾನು ಯಾವುದೇ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರಬಹುದು ಅಥವಾ ನಂದೇ ಸ್ವಂತ ಸಂಸ್ಥೆ ಆಗಿದ್ರು ಕೂಡ ಅದು ಅಂದ್ರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂತದ್ದು. ಮೂರನೇದಾಗಿ ಇದರಿಂದ ನಾವ್ ಏನ್ ಮಾಡ್ತಿದೀವೋ ಅದರಿಂದ ಪರಿಣಾಮ ಏನು, ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನ ನೋಡುವಂತದ್ದು. ಮತ್ತೆ ಒಂದು ಸಮಸ್ಯೆನ ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ. ನಮ್ದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವ್ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನ ನಾವು ಆಂಟರ್ಪ್ರಿನರಲ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬಾ ಮುಖ್ಯನೇ ಹೊರತು ನಾವ್ ಯಾವ ಸಂಸ್ಥೆನಲ್ಲಿ ನಾವು

0: ಮಾಡ್ತಾ ಇದೆ ಅನ್ನೋದನ್ನ ನೋಡುವಂತದ್ದು, ಮತ್ತೆ ಒಂದು ಸಮಸ್ಯೆನ ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ. ನಮ್ದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವ್ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನ ನಾವು ಆಂಟರ್ಪ್ರಿನರಲ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬಾ ಮುಖ್ಯನೇ ಹೊರತು ನಾವ್ ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದೀವಿ ಅಂತ. ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಒಂದು ನಾಲ್ಕು ಅಂಶಗಳನ್ನ ನಾನು ನೋಡ್ತೀನಿ. ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನ್ಸಿಲ್ಲ.
1: ಓಕೆ, ಅಂದ್ರೆ ಅಷ್ಟು ಉದ್ಯಮಗಳನ್ನ ಕಟ್ಟದೇ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು, ಮತ್ತೆ ಇದೀಗ ನಿಮ್ಮದೇ ಉದ್ಯಮವನ್ನ ಕಟ್ಟಿ ಬೆಳೆಸ್ತಾ ಇದ್ದೀರಿ. ದೈವ ಭಾರತಿ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಹೇಳಿದೆ, ಅದರ ಸಿಇಒ ನೀವು ಅಂತ. ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ ಇದ್ರ ಬಗ್ಗೆ ಹೇಳಬಹುದಾ?
0: ನಿಮಗ್ ಗೊತ್ತಿರೋ ಹಂಗೆ AI ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ಗೆ ದಟ್ ಈಸ್ ವಾಟ್ ಇಸ್ ರೂಲಿಂಗ್ ದ ಹೋಲ್ ಇದು. ಸೊ ಈ AI ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ ಅಲ್ಲಿ ಬರ್ತಾ ಇರುವಂತ ಗ್ಯಾಪ್ಸ್ ಏನಿದೆ ಆ ಗ್ಯಾಪ್ಸ್ ನ ಫುಲ್ಫಿಲ್ ಮಾಡುವಂತ ಒಂದು ಸಂಸ್ಥೆ ದೈವ ಭಾರತಿ ಟೆಕ್ನಾಲಜೀಸ್. ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ದೇವರ ಪೂಜೆ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂತದ್ದು ಇರಬಹುದು, ಮತ್ತೆ ಅಸ್ಟ್ರಾಲಜಿನಲ್ಲಿ ದೈವಿಕವಾದ ಒಂದು ಸಲಹೆಗಳು ರೆಮಿಡೀಸ್ ಅಂತ ಏನ್ ಹೇಳ್ತೀವಿ ಅಂತದ್ದಿರಬಹುದು, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೀವಿ. ಇಂಥ ಎಲ್ಲವನ್ನು ಒದಗಿಸ್ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆಪ್ ಮಾಡ್ತಾ ಇದೀವಿ ದೈವ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
1: ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಇದೆ. ಮಹಿಳಾ ಉದ್ಯಮಿ ಅಂತ ಅಂದ ಕೂಡಲೇ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅವರಿಗೆ ಇದ್ದಂತಹ ಸವಾಲುಗಳೇನಿರಬಹುದು ಅಂತ. ಯಾಕೆಂದ್ರೆ ಯಾವುದೇ ಉದ್ಯಮಿಗೂ ಕೂಡ ಸವಾಲುಗಳಿರುತ್ತೆ, ಮಹಿಳೆಯರಿಗೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಕೇಳಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಇದ್ದಂತಹ ಸವಾಲುಗಳೇನು?
0: ಮಹಿಳೆಯರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾಲಿಟ್ಟಾಗ ನಮ್ಗೆ ನಮ್ದೇ ಆದಂತ ಒಂದಷ್ಟು ಇಮ್ಯಾಜಿನರಿ ಲೈನ್ಸ್ ನ ನಾವು ಹಾಕೋತೀವಿ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ ಅಂದ್ರೆ ಒಂದ್ ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಈ ಅಂದ್ರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದೀವಿ. ಈ ಕ್ಷೇತ್ರದಲ್ಲಾದ್ರೆ ಮಹಿಳೆಯರು ಕೆಲಸ ಮಾಡಬಹುದು, ಇದಾದ್ರೆ ಕಷ್ಟ ಆಗತ್ತೆ ಅಂತ ನಮ್ದೇ ಆದಂತ ಕೆಲವು ಸವಾಲುಗಳನ್ನ ನಾವೇ ಹಾಕೊಂಡಿರುವಂತ ಚೌಕಟ್ಟುಗಳನ್ನ ನಾವು ಹಾಕೊಂಡಿರುವಂತದ್ದು ನಮ್ದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸಬೇಕಾಗಿರೋದು ಅಂದ್ರೆ ನಮ್ಮ ಮೈಂಡ್ ಸೆಟ್ ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳುವಂತದ್ದು ಒಂದಿದೆ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆಂಟರ್ಪ್ರಿನರ್ ಇನ್ಸ್ಟಿಂಕ್ಟ್ ಇಲ್ವಲ್ಲ, ನಿನ್ಗೆ ಇದೆಲ್ಲ ಮಾಡ್ಲಿಕ್ಕೆ ಆಗತ್ತಾ, ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ. ಎಲ್ಲ ನಮ್ಮ ಸುತ್ತಮುತ್ತಲ ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನ ಇಲ್ಲ ನಂದು ಒಂದೇನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ ಆತರ ಹೋಗುವಂತದ್ದು ನಮ್ಗೆ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ಇನ್ಯಾವುದೋ ಮಾಡ್ಬೇಕು, ಅದ್ಯಾವ್ದು ಕಷ್ಟ ಇಲ್ಲ. ನಾವು ಒಂದು ಹೆಜ್ಜೆ ಒಳಗಿನ ಯುದ್ಧ ಗೆಲ್ಲಬೇಕು, ಒಂದ್ ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಅದನ್ನ ಪರ್ಸ್ಯೂ ಮಾಡೋ ಅಂತ ಒಂದು ನಮ್ಗೆ ಛಲ ಬೇಕು.
1: ಆದ್ರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವು ಈಗ ಕಂಪೇರ್ ಮಾಡೋದಾದ್ರೆ ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ?
0: ಆ ಬದಲಾವಣೆ ಎಷ್ಟ ಆಗಿದೆ ಅನ್ನೋದನ್ನ ಒಂದು ನಾವು ಊಹಿಸಕ್ಕೂ ಕಷ್ಟ ಆಗತ್ತೆ ಅಂತ ಅನ್ಸ್ತಾ ಇದೆ. ಓವರ್ಆಲ್ ಆಂಟರ್ಪ್ರಿನಿಯರ್ಶಿಪ್ ಜರ್ನಿ ಅನ್ನೋದೇ ತುಂಬಾ ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ನಮ್ದು ಏನ್ ಕಾನ್ಸೆಪ್ಟ್ ಶುರು ಆಗಿದೆ, ಅದಾದ ನಂತರ ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ಇಟ್ಸ್ ಅ ಕಂಪ್ಲೀಟ್ ಒಂದು 360 ಡಿಗ್ರಿ ಬದಲಾವಣೆ ಆಗಿದೆ. ಅಂದ್ರೆ ನಾನು 2009 ನಾನು ಒಂದು ನಂದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದ್ರೆ ಅದೆಲ್ಲ ತುಂಬಾನೇ ಮ್ಯಾನ್ಯುಯಲ್ ಆಗಿ ಮಾಡುವಂತ ಕೆಲಸಗಳು ಆತರ ಎಲ್ಲ ಇತ್ತು. ಈಗ ನಿಮ್ಗೆ AI ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ. ಮತ್ತೆ ಈ ಒಂದು ಎಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಈ ಆಂಟರ್ಪ್ರಿನಿಯರ್ಶಿಪ್ ಗೆ ಒಂದು ಎಕೋಸಿಸ್ಟಮ್ ಅಂದ್ರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟರ್ಪ್ರಿನಿಯರ್ಶಿಪ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
1: ಹೌದು,
0: ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ಈಗ ಯಾರೂ ಒಂದು ಹೆಸಿಟೇಷನ್ ನಾನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ಅಂದ್ರೆ ನಾವು ಸ್ಟೂಡೆಂಟ್ಸ್ ನೆಲ್ಲ ಮಾತಾಡ್ತೀವಲ್ಲ, ಎಲ್ರು ಹೇಳ್ತಾರೆ ನಾನೊಂದು 2-3 ವರ್ಷ ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಈ ವುಮೆನ್ ಆಂಟರ್ಪ್ರಿನರ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು ಸ್ಪಾರ್ಕ್ ಏನಿದೆ ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ ಅದು ಸಾಕಷ್ಟು ಬದಲಾವಣೆ

0: ಆಗಿದೆ ಅಂತ ನನಗೆ ಅನ್ಸುತ್ತೆ.
1: ಮೋಸ್ಟ್ಲಿ ನನ್ಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂತಹ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು, ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು, ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನ ಪ್ರದರ್ಶಿಸಿದ್ರು ಅಂತ ಅನ್ಸುತ್ತೆ. ತುಂಬಾ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗೆಯ ಬಿಸ್ನೆಸ್ ಗಳನ್ನ ಶುರು ಮಾಡ್ತಾ ಬಂದ್ರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ,
0: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಹೇಳ್ತೀವಿ ಅದರೊಳಗೆ ಮಹಿಳೆಯರು ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನ ಹೇಳಬಹುದು. ಸ್ಟೆಮ್ ಫಾರ್ ವಿಮೆನ್ ಅಂತ ನಿಮ್ಗೆ ಕೇಳಿದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ. ಸೊ ಈ ತರ ಟೆಕ್ ಸ್ಟಾರ್ಟ್ಅಪ್ಸ್, ಟೆಕ್ ಸ್ಟಾರ್ಟ್ಅಪ್ಸ್ ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನ್ ಹೇಳ್ತೀವಿ ಅದರೊಳಗೆ ಸ್ವಲ್ಪ ಅಂದ್ರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್. ಸೊ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನ್ ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮ್ ಅಲ್ಲಿ ಈ ತರದೊಂದು ಪಿಕಪ್ ಆಯ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ತರ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಈ ತರ ಪಿಕಪ್ ಆಗಿರುವಂತದ್ದು. ಇವಾಗ AI ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬಾ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ನ ನೋಡ್ತಾ ಇದ್ದೀರಾ, ಆಮೇಲೆ ಸ್ಮಾಲ್ ಬಿಸ್ನೆಸಸ್, ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬ್ ಅಲ್ಲಿ ಇರಬಹುದು, ಫೇಸ್ಬುಕ್ ಅಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ತರದ್ದು ಸ್ಮಾಲ್ ಬಿಸ್ನೆಸ್ ನ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರೋ ಅಂತದ್ದು, ಅಂದ್ರೆ ಕ್ಲೋದಿಂಗ್, ಜ್ಯುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
1: ಕ್ಲಾಸಸ್,
0: ಈ ತರದ್ದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ. ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಎಕೋಸಿಸ್ಟಮ್ ಅಂತ ಹೇಳ್ಬಹುದು.
1: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳ ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲಸಕ್ಕೆ ಸೇರ್ತೀನಿ ಅಂತ ಇದ್ದವರು ಇವಾಗ ನೀವು ಹೇಳಿದ ಹಾಗೆ ಕೆಲಸ ದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
0: ಅಂದ್ರೆ
1: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದಾರೆ ನಮಗೀಗ.
0: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ, ಆಗ್ಲೇ ಅವರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸಸ್ ನ.
1: ಹೌದು,
0: ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡಬೇಕು ಅನ್ನೋ ಒಂದು ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನೂ ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಿದೀವಿ, ಮತ್ತೆ ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವ್ ಯಾವ್ದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರ್, ಮತ್ತೆ ಅದಕ್ಕೆ ಸೂಕ್ತವಾದಂತ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಶಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋಸಿಸ್ಟಮ್ ಅಲ್ಲಿ ಆ ಬದಲಾವಣೆಗಳು ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಗ್ರಾಸ್ ರೂಟ್ ಇಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
1: ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ ಏನಂದ್ರೆ ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ಗಳು ಅಂತ, ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಅಂದ್ರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ
1: ಪ್ರಗತಿ.
0: ಆದ್ರೆ ಈಗ ಅದು ಒಂದು ಬದಲಾವಣೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಫ್ರಮ್ ಪ್ಯಾಸಿವ್ ರೆಸಿಪಿಯಂಟ್ಸ್, ಅಂದ್ರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವಾಗ್ಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಂಡಾಗ ತುಂಬಾನೇ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಮುಂದಿಟ್ಟಿದ್ದು. ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂತದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ. ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸುವಂತ ಒಂದು ಇದು, ಲೈಕ್ ಮುದ್ರಾ ಲೋನ್ಸ್ ಇರಬಹುದು ಅಥವಾ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇರಬಹುದು, ಇದೆಲ್ಲ ಯಾವ ರೀತಿ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ, ಅದೇ ರೀತಿ ನಮಗೆ ಟಾಪ್ ಲೆವೆಲ್ ಅಲ್ಲಿ ಕೂಡ ನಮಗೆ ಆ ರೀತಿಯಾದಂತ ಒಂದು ಬದಲಾವಣೆ ಸಿಕ್ಕರೆ ಅಂದ್ರೆ ನಿಮ್ಗೆ ಇಟ್ಲಿ

0: ಲೈಕ್ 360 degrees ಫ್ರಮ್ ಟಾಪ್ ಟು ಬಾಟಮ್ ಯು ಹ್ಯಾವ್ ಟು ಕವರ್ ದ ವ್ಯಾಲ್ಯೂ ಚೈನ್ ಅಂತ ನನ್ಗಂತ ಅನ್ಸುತ್ತೆ.
1: ಮಹಿಳೆ ಅಂದ್ರೆ ಅಬಲೆ ಅಲ್ಲ, ಮಹಿಳೆಗೂ ನಾಯಕತ್ವದ ಗುಣ ಇದೆ ಮತ್ತೆ ಅದನ್ನ ಪ್ರದರ್ಶಿಸೋಕೆ ಇದು ಸಿಗ್ತಾ ಇರುವಂತಹ ಪ್ಲಾಟ್ಫಾರ್ಮ್ ಅಂತ ಹೇಳಬಹುದು.
0: ಹೌದು,
1: ಮತ್ತೆ ಎಷ್ಟೋ ಯೋಜನೆಗಳು ಅವರಿಗೆ ಬೆನಿಫಿಷಿಯಲ್ ಅಂತ ಹೇಳಿದ್ರಿ, ಇವೆಲ್ಲವೂ ಕೂಡ ಮಹಿಳಾ ಉದ್ಯಮಿಗಳ ಮೇಲೆ ಬೀರಿದಂತಹ ಪರಿಣಾಮ ಏನು, ಮತ್ತೆ ಈ ಒಂದು ಡಿಜಿಟಲ್ ಶಿಫ್ಟ್ ಇದೆ ಅಲ್ಲ, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
0: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ. ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಮತ್ತೆ ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ ನ ಓಪನ್ ಮಾಡಬೇಕು. ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ, ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡುವಂತವ್ರು, ಹೂ ಮಾರಾಟ ಮಾಡುವಂತವ್ರು, ಅಂತವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ. ಅದು ಒಂದು ಪ್ರಮುಖ ಹೆಜ್ಜೆ ಎಲ್ಲರನ್ನೂ ಒಂದು ಮಾಡುವಂತದ್ದು. 10 ವರ್ಷದ ಹಿಂದೆನೆ ಮುದ್ರಾ ಲೋನ್ಗಳದು ಮಹಿಳೆಯರಿಗೆ ಅದನ್ನ ಕೊಡುವಂತ ಒಂದು ವ್ಯವಸ್ಥೆ ಪ್ರಾರಂಭ ಆಯ್ತು. ಬಿಗಿನಿಂಗ್ ಆಫ್ ಈ ಸರ್ಕಾರದಿಂದ ಮುದ್ರಾ ಲೋನ್ಗಳು ಅದು ಬರ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಹೆಜ್ಜೆ. ಇಂಡಿಯಾ ಇಸ್ ಎ ಫೋರ್ ರನ್ನರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮೊಬೈಲ್ ಆಕ್ಸೆಸ್ ಇದೆ, ಮೊಬೈಲ್ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ, ಸ್ಮಾರ್ಟ್ ಫೋನ್ಸ್ ಯೂಸೇಜ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಪೇಮೆಂಟ್ ಇಂಟಿಗ್ರೇಷನ್ ನ ತುಂಬಾ ಸುಲಭವಾಗಿ ಮಾಡಬಹುದು. ಆಪ್ಸ್ ಇದೆ. ಆದ್ರಿಂದ ಒಬ್ರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್. ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಯು ವಿಲ್ ಬಿ ಅಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯೂಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮ್ಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮಗೆ ಸಹಾಯ ಮಾಡ್ತಾರೆ. ಯಾವ ರೀತಿ ಏನ್ ಮಾಡಬೇಕು, ಬಿಸ್ನೆಸ್ ಅಂದ್ರೆ ಹೇಗೆ ಯೋಚನೆ ಮಾಡಬೇಕು, ಅದನ್ನ ಮಾರ್ಕೆಟಿಂಗ್ ಮಾಡುವಂತದ್ದು. ಹಿಂದೆ ಎಲ್ಲ ತುಂಬಾನೇ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ. ಈಗ ಯು ಹ್ಯಾವ್ ಎ ಆಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡುವಂತ ಅವಕಾಶಗಳು ಹೆಚ್ಚಿರೋದ್ರಿಂದ ಅಂದ್ರೆ 360 degree ಎಕೋ ಸಿಸ್ಟಮ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅಂತ ನಾನು ಹೇಳಿ.
1: ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂದ್ರೆ, ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕು ಅನ್ನೋಂತ ಪರಿಸ್ಥಿತಿ ಇಲ್ಲ, ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ ನ ಕೊಡಬಹುದು.
0: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ, ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ, ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್ ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ. ಆದ್ರಿಂದ ಆತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100%. ಈಗ ಯಾಕೆಂತ ಹೇಳಿದ್ರೆ ಇಟ್ ಈಸ್ ಎ ಇನ್ಎವಿಟಬಲ್, ಇಟ್ ಈಸ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡೀಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡುವಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ರೂರಲ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ, ಆ ತರದ್ ನಾವು ಹೇಳಲಿಕ್ಕಾಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ತರದ್ದೆಲ್ಲ ಬಂದಿರೋದ್ರಿಂದ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ರಿಂದ ನಾವೆಲ್ಲೂ ಒಂದು ಕಡೆ ಹೀಗಿದೆ ಒಂದು ಕಡೆ ಹಾಗಿದೆ ಅಂತ ದೂಷಿಸುವಂತ ಒಂದು ಪರಿಸ್ಥಿತಿ ಇಲ್ಲ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸ್. ನೀವು ಹೇಗಾದ್ರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋ ರೀತಿ ಮತ್ತೊಂದು, ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕ್ಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸ್ ಅಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂತದ್ದು. ಸೊ ಈ ರೀತಿ ನಾವು ಸ್ಕಿಲ್ ಸೆಟ್ಸ್ ನ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವಿ ವಿಲ್ ಬಿ. ಅದರ ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫ್ ಅಲ್ಲಿ, ಅದನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ.
1: ಕಾಲೇಜ್ ಓದ್ತಾ ಇರುವಂತಹ ಮಕ್ಕಳಿಗೆ ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರಲ್ಲ ಅಂತವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂತ ಸಮಯದಲ್ಲಿ ಅವರು ಬಿಸ್ನೆಸ್ ನ ಶುರು ಮಾಡಬಹುದಾ?
0: ಶುರು ಮಾಡಬಹುದು. ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ನಾವೆಲ್ಲ ಮಾಡ್ತಾ ಇರುವಂತ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟ್ ಕಲಿಕೆ ಮೇಲಾಯ್ತು ಅಂತ ಅನ್ಕೊಳ್ಳಿ. ಕಲಿಕೆ ಮೇಲಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮ್ಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ ಓ ಇದನ್ ಯಾಕೆ ಹೀಗ್ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಅವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗ್ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗ್ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು. ನಾವು ಏನ್ ಮಾಡ್ತಿದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತಿವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ

0: ಸಾಕಷ್ಟು ಟೈಮ್ ನಷ್ಟ ಆಗ್ತಾ ಇದೆ ಅಂತ ನನ್ಗನ್ಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕಲಿಬಹುದು, ಇವಾಗ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ನಾವಿನ್ನೂ ಸ್ಲೋ ಪೇಸ್ಡ್ ಲರ್ನಿಂಗ್ ಗೆ ಹೋಗ್ತಾ ಇದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ ನ ಅವರು ಬೇಗನೆ ಆ ಕೋರ್ಸಸ್ ನ ಒಂದು ಅಡಿಷನಲ್ ಕೋರ್ಸಸ್ ತಗೊಂಡು ಬಿಸ್ನೆಸ್ ಹೆಂಗ್ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗ್ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲಾನು ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳ್ಕೊಟ್ರೆ. ಸುಮಾರು ನ್ಯಾಷನಲ್ ಆಂಟರ್ಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರ್ ಇಂದಾನೆ ಆ ಸ್ಕಿಲ್ ಕೋರ್ಸಸ್ ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ನಡೀತಾ ಇದೆ ಈಗಾಗಲೇ. ಆದ್ರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತೆ ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವರಿಗೆ ಪ್ರೋತ್ಸಾಹ ಕೊಡಬೇಕು.
1: ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಆಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
0: ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಇವಾಗ ಫಾರ್ ಎಕ್ಸಾಂಪಲ್ ಎಜುಕೇಶನ್. ಎಜುಕೇಶನ್ ಅಲ್ಲಿ ನೀವೆಲ್ಲಾ ಟೀಚರ್ಸ್ನೂ ನಾವು ಮೋಸ್ಟ್ ಆಫ್ ದ ಅಂದ್ರೆ ನಿಮ್ಗೆ 90% ವಿಮೆನ್ ಟೀಚರ್ಸ್ ಇರುವಂತದ್ದು ಅಲ್ವಾ. ಸೊ ಹಾಗಾಗಿ ಡಿಜಿಟಲ್ ಎಜುಕೇಶನ್ ನನಗನ್ಸುತ್ತೆ ಈಸ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ವಿಚ್ ವಿಲ್ ಟೇಕ್ ಓವರ್. ಇನ್ನೊಂದು ಹೆಲ್ತ್ ಕ್ಷೇತ್ರದಲ್ಲಿ, ಯಾಕೆಂದ್ರೆ ಹೆಲ್ತ್ ಅಲ್ಲಿ ಹೆಲ್ತ್ ಗಿವರ್ಸ್ ಅಂಡ್ ರಿಸೀವರ್ಸ್ ಬೆನಿಫಿಷಿಯರೀಸ್ ಆಫ್ ಹೆಲ್ತ್ ಹೆಚ್ಚು ಮಹಿಳೆಯರು ಇರೋದ್ರಿಂದ ಅಲ್ಲೂ ಕೂಡ ಹೆಲ್ತ್ ಸೆಕ್ಟರ್ ಅಲ್ಲಿ ವಿತ್ AI ಬಿಗ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಹೆಲ್ತ್ ಟೆಕ್ ಸಿ ಟೆಕ್ನಾಲಜಿನ ನಾವು ಇಂಟಿಗ್ರೇಟ್ ಮಾಡಲೇಬೇಕಾಗತ್ತೆ. ಇದು ಯಾವುದೇ ಬಿಸ್ನೆಸ್ ಆದರೂ ಕೂಡ ವಿತೌಟ್ ಟೆಕ್ನಾಲಜಿ ಯು ಕೆನಾಟ್ ಡು. ಸೊ ಹೆಲ್ತ್ ಟೆಕ್ ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ರೋಲ್. ಫಿಮೇಲ್ ವಿತ್ ಟೆಕ್ನಾಲಜಿ ಎಷ್ಟೋ ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲಾನು ಮುಂದೆ ನಾವು ಮಾತಾಡ್ತಾನೆ ಇರಲಿಲ್ಲ. ಅದೆಲ್ಲಾನು ಇನ್ ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನ್ಸುತ್ತೆ. ಮತ್ತೆ ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತೀರಿ, ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್ ನಾವು ಕನ್ಸರ್ನ್ ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಇಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದ್ರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಒಂದು ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್ ಸೋಷಿಯಲ್ ಅಂಡ್ ESG ಅಂತ ಕರಿತೀವಲ್ಲ, ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ಜೆಂಡರ್ ಇಸ್ ಎ ವೆರಿ ಬಿಗ್ ಟಾಪಿಕ್ ಆಕ್ಚುಲಿ. ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸುವಂತದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನ್ ಮಾತಾಡ್ತಾ ಇದೀವಿ, ಕಾರ್ಪೊರೇಟ್ಸ್ ಅಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದ್ರೆ ಬೆಳವಣಿಗೆನ ಸ್ಟಾಪ್ ಮಾಡೋ ಅಂತ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ, ಆ ಫೋರ್ಸಸ್ ನ ತಡೆಗಟ್ಟುವಂತ ಒಂದು ಇದನ್ನ ನಾವು ಮಾಡೋ ಅಂತ ಪ್ರಯತ್ನಗಳು ಹೆಚ್ಚು ನಡೆಯುವಂತದ್ದು ಇದೆ. ESG ನಲ್ಲಿ ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂತದ್ದು ಸಾಧ್ಯತೆಗಳಿದೆ. ಮತ್ತೆ ಡಿಜಿಟಲ್ ಸರ್ವಿಸಸ್, ನಾನು ಆಗ್ಲೇ ಹೇಳಿದೆ ಡಿಜಿಟಲ್ ಕಂಟೆಂಟ್ ಹೇಗ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ, ಮಹಿಳೆಯರು ತುಂಬಾನೇ ಇದರೊಳಗೆ ಮುಂಚೂಣಿನಲ್ಲಿದ್ದಾರೆ ನಾವು ಹೇಳಬೇಕು ಅಂದ್ರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್. ಹೌದು. ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಈ ಸುಮಾರು ಕ್ಷೇತ್ರಗಳಿದೆ ಅಂದ್ರೆ ನಾವು ಯಾವ್ದಾವ್ದು ಇದು ಪ್ರಮುಖ ಅಂತ ನನ್ಗನ್ಸೋದು. ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು, ಆ ಕ್ಷೇತ್ರಗಳೆಲ್ಲಾನು ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ.
1: ಯಾವತ್ತು ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡಕ್ಕಾಗತ್ತಾ, ಮಹಿಳೆ ಇದನ್ನ ಮಾಡಬಹುದಾನಂತ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕಂದ್ರೆ ಇರುವಂತಹ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸಬೇಕಾಗಿಲ್ಲ. ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸಿಕೊಳ್ಳುವಂತಹ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾನೇ ಒಳ್ಳೆಯ ಬೆಳವಣಿಗೆಯನ್ನ ತರಬಹುದು ಅಂತ ಅನ್ಸುತ್ತೆ. AI ಕೂಡ
0: ಮಹಿಳೆ ಅಂದ್ರೆ ಶಕ್ತಿ ಅಲ್ವಾ. ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ನಮ್ಮ ಒಳಗೆ ನಡೆಯುವಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅಂದ್ರೆ ಡೈಲಮಾಸ್ ಏನಿದೆ ಅದನ್ನೆಲ್ಲಾನು ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕಬೇಕು ಅನ್ನೋದು ಎಲ್ಲಾ ಮಹಿಳೆಯರಿಗೂ ಹೇಳುವಂತ ಒಂದು ವಿಷಯ ಇವತ್ತು.
1: ಹೌದು, ನಿಜ ಮೇಡಮ್. ಈ ಇಡೀ ಕಾರ್ಯಕ್ರಮ ಕೇಳಿಸಿಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು ಮಾಡಬಹುದು ಅಂತ. ಉದ್ಯಮಶೀಲತೆ ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
0: ಪರ್ಸಿವರೆನ್ಸ್.
1: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
0: ಕಾನ್ಫಿಡೆನ್ಸ್.
1: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸರ್ಕಾರಿ ಯೋಜನೆ ಯಾವುದು?
0: ಸ್ಟಾರ್ಟ್ಅಪ್ ಇಂಡಿಯಾ
1: ಎಐ ಅವಕಾಶನಾ ಅಥವಾ ಸವಾಲ?
0: ಒಂದು ಅವಕಾಶ.
1: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?

0: ಸಾಗಿ ನಿಮಗೆ ಹೆಚ್ಚು ಶಕ್ತಿ ಇದೆ, ಆದ್ರೆ ಅದನ್ನ ನೀವು ಕಂಡ್ಕೊಂಡಿಲ್ಲ ಇದೆ ಅನ್ನೋದು. ಮತ್ತೆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಎಕೋಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಬೇರೆಯವ್ರನ್ನ ದೂಷಿಸೋದಕ್ಕೆ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತಗೊಂಡ್ಬರ್ತೀರ, ಆವಾಗ ನಿಮ್ಗೆಲ್ಲಾನು ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಅವಕಾಶಗಳು ನಿಮ್ಗೆ ಅದಷ್ಟು ಗದೆ ಹುಡುಕೊಂಡು ಬರುತ್ತೆ. ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೆಗೆಟಿವ್ಸ್ ನ ಹುಡುಕ್ತಾ ಹೋಗ್ಬೇಡಿ, ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ. ಪಾಸಿಟಿವ್ಸ್ ಹುಡುಕಿ, ಒಂದ್ ವೇಳೆ ನಮ್ಗೇನೋ ಒಂದು ಸರಿ ಇಲ್ಲ ಅಂತ ಅನ್ಸಿದ್ರು ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನ ಮಾಡ್ಕೊಂಡು ಮುಂದೆ ಹೋದ್ರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ಒಂದು ವಿಕಸಿತ ಭಾರತ ಅಂತ ನಾವು ಏನು ಮಾತಾಡ್ತಾ ಇದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನ ನಾವು ನಿಜ ರೂಪಕ್ಕೆ ತರುವಂತ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವು ಅದನ್ನ ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನ್ಗನ್ಸತ್ತೆ.
1: ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣಂ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ.
2: ಸ್ನೇಹಿತರೆ, ಇಷ್ಟೊತ್ತು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಮಸ್ಕಾರ.
3: ಆಕಾಶವಾಣಿ ಧಾರವಾಡ.
4: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆತ್ಮೀಯ ರೈತ ಬಾಂಧವರೇ,
6: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
5: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29 ಸಂಜೆ 7 ಕೃಷಿ ರಂಗ ಕಾರ್ಯಕ್ರಮದಲ್ಲಿ
6: ಸ್ವಾವಲಂಬಿ ಸಮಗ್ರ ಕೃಷಿ,
5: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
6: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
5: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14 244-344-15 ಹಾಗೂ 244-344-16 STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
6: ಕೃಷಿ ಕಾಮಧೇನು ರೈತರ ಸಿಹಿದೇನು.
7: ಶ್ರೋತೃ ಬಾಂಧವರೇ, KLS VDIT CET ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
8: ಡಾಕ್ಟರ್ RH ಹೆಗಡೆ, ಡಾಕ್ಟರ್ VA ಕುಲಕರ್ಣಿ, ಪ್ರೊಫೆಸರ್ SD ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
7: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 STD ಕೋಡ್ 0836. ಗಮನಿಸಿ, KLS VDIT CET ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
8: ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11-12 ಗಂಟೆಯವರೆಗೆ.
9: ಸಿದ್ಧಿಯ ಪರ್ವತ ಏರಲು ಸೋಪಾನ.
7: ಶ್ರೋತೃ ಬಾಂಧವರೇ, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ SDM ಡಾಕ್ಟರ್.
10: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ OBG ಫಿಸಿಯೋಥೆರಪಿ, SDM ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. SDM ಆರೋಗ್ಯ

0: ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು. ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಇದು ಸಮಯ, ಇದು ಬೆಳಗು, ಇದು ಭಾವ.
3: ಎಷ್ಟು ವಯಸ್ಸು ನಿನಗೆ?
4: 19 ಒಡೆಯ.
3: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
2: ಸಂದೇಶ
5: ಕೇಳ್ರಪ್ಪ ಕೇಳ್ರಿ.
2: ಸಾವಧಾನ ಸಮಾಧಾನ.
6: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
2: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ಸೊಂದು ಶುರುವಾಗಿದೆ
2: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ
2: ಆಕಾಶವಾಣಿ.
8: ಆಕಾಶವಾಣಿ
2: ಆಕಾಶವಾಣಿ
9: ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಾರಣಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
10: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೇಡಿಯೇಷನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅಚ್ಯುತ್ ನಾಯ್ಕ ಅವರು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ.
11: ನಮಸ್ಕಾರ.
10: ನಾವು ಇವತ್ತು ಮಾತಾಡ್ಲಿಕ್ಕೆ ಇರುವಂತಹ ವಿಷಯ ಪ್ರೋಸ್ಟೇಟ್ ಕ್ಯಾನ್ಸರ್ ಕುರಿತಾಗಿರುವಂತಹದ್ದು. ಪ್ರೋಸ್ಟೇಟ್ ಅಂತ ಹೇಳಿದ್ರೆ ಏನು ಮತ್ತೆ ಇದರ ಒಂದು ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಮೊದಲು ನಮಗೆ ತಿಳಿಸಿಕೊಡಿ.
11: ಪ್ರೋಸ್ಟೇಟ್ ಅಂದ್ರೆ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿ ಅಂತ ಹೇಳಬಹುದು. ಸೊ ಇದು ನಮ್ಮ ಯೂರಿನರಿ ಬ್ಲಾಡರ್ ಅಂತ ಹೇಳ್ತೀವಿ. ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರದು ಸಂಜಿ, ಅದು ಯೂರಿನ್ ಸ್ಟೋರ್ ಮಾಡ್ಲಿಕ್ಕೆ ಇರುವುದು. ಯೂರಿನರಿ ಬ್ಲಾಡರ್ ಈಗ ನೀವು ಒಂದು ಅದು ಬಲೂನ್ ತರ ಒಂದು ಇಮ್ಯಾಜಿನ್ ಮಾಡಿದ್ರೆ, ಅದು ಬಲೂನದು ಮೌತ್ ಅಲ್ಲಿ ಅಂದ್ರೆ ಎಲ್ಲಿಂದ ಅದು ಗಾಳಿ ಬರ್ತದೆ, ಆ ಪೈಪ್ ತರ ಇಮ್ಯಾಜಿನ್ ಮಾಡಿದ್ರೆ ಅದು ಪೈಪ್ ಅಲ್ಲಿ ಸುತ್ತು ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರ್ತದೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂದ್ರೆ ಇಟ್ ಇಸ್ ಮೇಲ್ಸ್ ಅಲ್ಲಿ ಇಷ್ಟೇ ಇರುವುದು, ಇದು ಫಿಮೇಲ್ಸ್ ಅಲ್ಲಿ ಇಲ್ಲ. ಅದು ಹೇಗಿರ್ತದೆ ಅಂದ್ರೆ ಎರಡು ಭಾಗ ತರ, ಎರಡು ಲೋಬ್ಸ್ ಅಂತ ಹೇಳ್ತೀವಿ, ಎರಡು ಲೋಬ್ಸ್ ಇರ್ತದೆ ಯೂರಿನರಿ ಬ್ಲಾಡರ್ ಅಲ್ಲಿ ಸುತ್ತು. ಇದರದು ಫಂಕ್ಷನ್ ಏನಂತ ಕೇಳಿದ್ರೆ, ಈಗ ಮೇಲ್ಸ್ ಅಲ್ಲಿ ಇದು ಸೀಮೆನ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಆಗ್ತದೆ, ಅಂಡ್ ಇಂಟರ್ನ್ ಅದು ರೀಪ್ರೊಡಕ್ಷನ್ ಈಗ ಕೂಡ ಹೆಲ್ಪ್ ಆಗ್ತದೆ.
10: ಅಂದ್ರೆ ವಿಶೇಷವಾಗಿ ಗಂಡಸರಲ್ಲಿ ಕಂಡು ಬರುವಂತಹ ಒಂದು ದೇಹದ ಭಾಗ ಅಂತ ನಾವು ಅಂದ್ಕೋಬಹುದು.
11: ಹೌದು.
10: ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದು ಹೇಗೆ ಬರುತ್ತೆ,
11: ಅದರದು ರಿಸ್ಕ್ ಫ್ಯಾಕ್ಟರ್ಸ್, ಇದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗ್ತದೆ ಅಂತ ಹಾಗೆ ಇನ್ನು ಅದು ರಿಸರ್ಚ್ ಅಲ್ಲಿ ಏನು ತಿಳಿಸಲಿಲ್ವ ನಮ್ಗೆ. ಈಗ ಓರಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಬಾಯಲ್ಲಿ ಇರೋದು ಕ್ಯಾನ್ಸರ್, ತಂಬಾಕು ಅಂತದೆಲ್ಲ ತಗೊಂಡಿದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ದಟ್ ಓರಲ್ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳಬಹುದು. ಹಾಗೆ ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಇಲ್ಲ, ಬಟ್ ಏಜ್ ಜಾಸ್ತಿ ಆಗುವಾಗ, ವಯಸ್ಸು ಜಾಸ್ತಿ ಆಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ, ಈಗ ಒಂದು 50-60 ಜಾಸ್ತಿ ಏಜ್ ಇರುವವರಿಗೆ ಅದು ನ್ಯಾಚುರಲ್ ಆಗಿ ಪ್ರೋಸ್ಟೇಟ್ ಸೈಜ್ ಉಂಟಲ್ಲ, ಗ್ಲ್ಯಾಂಡ್ ಸೈಜ್, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆಗ್ತಾ ಅದು ನಾರ್ಮಲ್ ಪ್ರೋಸೆಸ್. ಸೊ ಜಾಸ್ತಿ ಆಗ್ತಾ ಹೋಗುವಾಗ ನಾನು ಹೇಳಿದ ತರ ಅದು ಯೂರಿನರಿ ಬ್ಲಾಡರ್ ಮೂತ್ರ ಸಂಜಿಗೆ ಸುತ್ತಮುತ್ತ ಇರ್ತದಲ್ಲ, ಅದಕ್ಕೆ ಆ ಟೈಮಲ್ಲಿ ಮೂತ್ರ ಅದು ಹೋಗ್ಲಿಕ್ಕೆ ತೊಂದರೆ, ಹಾಗೆ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಈಗ ಇದು ನಾರ್ಮಲ್ ಆಗಿ ಪ್ರೋಸೆಸ್ ಇರ್ತದೆ, ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಸೈಜ್ ಏಜ್ ಜಾಸ್ತಿ ಆಗುವಾಗ ಜಾಸ್ತಿ ಆಗುದು. ಸೊ ಅಂತದಲ್ಲಿ ಜಾಸ್ತಿ ಆಗುವಾಗ ಅದರದೊಂದು ಸಣ್ಣ ಭಾಗದಲ್ಲಿ ಕ್ಯಾನ್ಸರ್ ಅಂತ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗೆ ಅದು ಬರುದು ಆಸ್ ಅ ನ್ಯಾಚುರಲ್ ಪ್ರೋಸೆಸ್ ಬರುದು. ಬಟ್ ಇಂಥದಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹಾಗೆ ಅಂತ ಇಲ್ಲ. ಬಟ್ ಅದರ್ ದನ್ ದಟ್ ಹೇಳಿದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ದು, ಹಾಗೆ ಮತ್ತೆ ಬರಲಿಕ್ಕೆ ಚಾನ್ಸಸ್ ಇವರದಲ್ಲಿ

0: ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ
1: ಅಂದ್ರೆ ಅನುವಂಶಿಕವಾಗಿ ಬರುವಂತಹ ಸಾಧ್ಯತೆಗಳಿದೆ ಅಂತ
0: ಇದೆ. ಹೌದು, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಇದ್ರೆ.
1: ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಏಜ್ ಗ್ರೂಪ್ ಅನ್ನ ಏನಾದ್ರೂ ಐಡೆಂಟಿಫೈ ಮಾಡಬಹುದಾ?
0: ಏಜ್ ಗ್ರೂಪ್ ಅಂದ್ರೆ ಒಂದು ಜನರಲ್ಲಿ ನಾರ್ಮಲ್ ಪಾಪ್ಯುಲೇಷನ್ ಅನ್ನ ನಾವು ಏನಂದ್ರೆ ಒಂದು 50 ಜಾಸ್ತಿ ಹೋಗುವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುದಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳಬಹುದು. ಒಂದು 60 ಜಾಸ್ತಿ ಇರುವಾಗ ಇನ್ನೂ ಅದು ಜಾಸ್ತಿ ಆಗ್ತದೆ. ಸೊ ಆಸ್ ದ ಏಜ್ ವಯಸ್ಸು ಜಾಸ್ತಿ ಆಗುವಾಗ ಅದರದ್ದು ಚಾನ್ಸಸ್ ಜಾಸ್ತಿ ಜಾಸ್ತಿ ಆಗ್ತದೆ. ಹಾಗೆ
1: ಈಗ ಇದರ ಒಂದು ಲಕ್ಷಣಗಳು ಏನೆಲ್ಲ ಇರ್ತವೆ?
0: ಲಕ್ಷಣಗಳು ಅಂದ್ರೆ ಇದು ಯೂರಿನರಿ ಬ್ಲಾಡರ್ ಸುತ್ತಮುತ್ತ ಇರ್ತದಲ್ಲ, ಸೊ ಅದಕ್ಕೆ ಮೇನ್ಲಿ ಮೂತ್ರ ಹೋಗ್ಲಿಕ್ಕೆ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಅಂದ್ರೆ ಒಂದಂದ್ರೆ ಮೂತ್ರ ಬಿಟ್ಟು ಬಿಟ್ಟು ಬರುದು, ಇಲ್ಲ ಅಂದ್ರೆ ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಒಂದು ಫೀಲಿಂಗ್ ಬರುದು. ಮೂತ್ರ ಪಾಸ್ ಮಾಡಿದ್ಮೇಲೆ ಕೂಡ ಇಲ್ಲ ಸ್ವಲ್ಪ ಉಳಿದಿದೆ ಇನ್ನು ನನ್ ಹೋಗ್ಬೇಕು ಟಾಯ್ಲೆಟ್ಗೆ ಅಂತ ಅನಿಸುದು. ರಾತ್ರಿ ನಿದ್ದೆಯಲ್ಲಿ ಎದ್ದು ಅಟ್ ಲೀಸ್ಟ್ ಒಂದು 3-4 ಹೋಗ್ಬೇಕು, ಹಾಗೆ ಒಂಥರ ಸಿಂಪ್ಟಮ್ಸ್ ಇರ್ತದೆ. ಇಲ್ಲ ಅಂದ್ರೆ ಮೂತ್ರ ಮಾಡುವಾಗ ನೋವಿರಬಹುದು, ಕೆಲವರಿಗೆ ರಕ್ತ ಕೂಡ ಸ್ವಲ್ಪ ಡ್ರಾಪ್ ಡ್ರಾಪ್ ಆಗಿ ಬೀಳಬಹುದು ಯೂರಿನಲ್ಲಿ.
1: ಈ ಎಲ್ಲ ಲಕ್ಷಣಗಳು ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ರೆ ಮಾತ್ರ ಬರುವಂತಹದ್ದು ಅಥವಾ ಬೇರೆ ಕಾರಣಗಳಿಂದ ಈ ಲಕ್ಷಣಗಳು ಇರಬಹುದಾ?
0: ಇದು ಪ್ರಾಸ್ಟೇಟ್ ಅಲ್ಲಿ ಸಂಬಂಧಪಟ್ಟದು. ಯಾವ್ದಾದ್ರು ತೊಂದರೆ ಇದ್ರೆ, ಕ್ಯಾನ್ಸರ್ ಬೇಕಂತ ಇಲ್ಲ, ಎನಿ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಪ್ರಾಸ್ಟೇಟ್ ಗ್ಲ್ಯಾಂಡ್, ಈ ತರ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಪ್ರಾಬ್ಲಮ್ಸ್ ಬರುವಾಗ ಅದು ನೀವು ಇಗ್ನೋರ್ ಮಾಡಬೇಡ. ಅಂದ್ರೆ ಅದು ಯಾವ್ದಾದ್ರು ನಿಮ್ಮ ಯೂರಾಲಜಿಸ್ಟ್ ಗೆ, ಮೂತ್ರದ ಡಾಕ್ಟರ್ ಗೆ, ಇಲ್ಲ ಅಂದ್ರೆ ನಿಮ್ಮ ಫಿಸಿಷಿಯನ್ ಡಾಕ್ಟರ್ ಗೆ ನೀವು ಕನ್ಸಲ್ಟ್ ಮಾಡಬೇಕು ಅಂತ. ಅದು ಕನ್ಸಲ್ಟ್ ಮಾಡಿ ಅದರದ್ದು ಟೆಸ್ಟ್ಸ್ ತಪಾಸೆಲ್ಲ ಮಾಡಿದ ಮೇಲೆ ಮತ್ತೆ ನಾವು ನೋಡ್ಬೇಕಾಗ್ತದೆ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ. ಹಾಗೆ
1: ಈಗ ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡ್ತೀರಾ ನೀವು?
0: ಜನರಲಿ ಒಂದ್ಸಲ ಈ ತರ ತೊಂದರೆ ಬಂದ್ರೆ ಫಸ್ಟ್ ಆಗಿ ಅವರಿಗೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಯೂರಿನ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಉಂಟಾ ಹಾಗೆ ಅಂತ ನೋಡ್ಲಿಕ್ಕೆ, ಇಲ್ಲ ಅಂದ್ರೆ ಅದರ ಜೊತೆಗೇನೆ ನಾವು ಕೆಲವೊಮ್ಮೆ ಸೋನೋಗ್ರಫಿ ಅಂತ ಮಾಡ್ತೀವಿ. ಸೋನೋಗ್ರಫಿ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳುದು. ಸೊ ಅದು ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುದು. ಸೊ ಅದು ಸ್ಕ್ಯಾನ್ ಅಲ್ಲಿ ನಮ್ಗೆ ಅದು ಈಗ ಫಸ್ಟ್ ಅವರು ಸ್ಕ್ಯಾನ್ ಮಾಡುವಾಗ ಫುಲ್ ಬ್ಲಾಡರ್ ಅಲ್ಲಿ ಇಲ್ಲ ನೀರೆಲ್ಲ ಕುಡಿದ ಮೇಲೆ ಒಂದು 30-45 ನಂತರ ಫಸ್ಟ್ ಸ್ಕ್ಯಾನ್ ಮಾಡಿ ಯೂರಿನ್ ಬ್ಲಾಡರ್ ಫುಲ್ ಆಗುವಾಗ ನೋಡ್ತೀವಿ. ಒಂದ್ ಅದಾದ ಮೇಲೆ ಪೇಷಂಟ್ ಗೆ ಯೂರಿನ್ ಬ್ಲಾಡರ್ ಪೂರ್ತಿ ಎಂಪ್ಟಿ ಮಾಡಿ ಬರ್ಲಿಕ್ಕೆ ಹೇಳ್ತೀವಿ. ಅದು ಎಂಪ್ಟಿ ಮಾಡಿದ ಮೇಲೆ ಎಷ್ಟು ಯೂರಿನ್ ಉಳಿದಿದೆ ಬ್ಲಾಡರ್ ಅಲ್ಲಿ ಅಂತ ನೋಡ್ತೀವಿ ಸ್ಕ್ಯಾನ್ ಅಲ್ಲಿ. ಇದೆಲ್ಲ ಸೋನೋಗ್ರಫಿ ಅಲ್ಲಿ ಮಾಡೋದು. ಅದ್ರ ಜೊತೆನೆ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ನೋಡ್ತೀವಿ. ಸೊ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಪೇಷಂಟ್ಸ್ ಗೆ ಬರುವುದು ಯೂರಿನರಿ ಪ್ರಾಬ್ಲಮ್, ಬಟ್ ಅದು ಯೂರಿನರಿ ಪ್ರಾಬ್ಲಮ್ ಪ್ರಾಸ್ಟೇಟ್ ಇಂದ ಬಂದಿತ್ತ ಬೇರೆ ಯಾವ್ದು ಕಾರಣಕ್ಕಾಗಿ ಬಂದಿದ್ವ ಅಂತ ನೋಡ್ಲಿಕ್ಕೆ ಇದು ಸೋನೋಗ್ರಫಿ ಮಾಡಿ ನೋಡುದು. ಗ್ಲ್ಯಾಂಡ್ ಸೈಜ್ ಜಾಸ್ತಿ ಇದೆ ಅಂತ ನೋಡಿ ಹೇಳಿದ್ರೆ ಸ್ಕ್ಯಾನ್ ಅಲ್ಲಿ, ದೆನ್ ಒಂದು ಬ್ಲಡ್ ಟೆಸ್ಟ್ ಅಂತ ಇರ್ತದೆ. ಅದು ಬ್ಲಡ್ ಟೆಸ್ಟ್ ಒಂದು PSA ಅಂತ ಹೇಳ್ತೀವಿ, ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೀವಿ ಅದು ಬ್ಲಡ್ ಟೆಸ್ಟ್ ಗೆ. ಸೊ ಅದು ಬ್ಲಡ್ ಟೆಸ್ಟ್ ಮತ್ತೆ ಮಾಡ್ತೀವಿ. ಅದು ಬ್ಲಡ್ ಟೆಸ್ಟ್ ನಾರ್ಮಲ್ ವ್ಯಾಲ್ಯೂ 2 ಆತರ 2 ಕಡಿಮೆ ಇರಬೇಕು. ಸೊ 2 ಜಾಸ್ತಿ ಇದ್ರೆ ದೆನ್ ಯಾವ್ದಾದ್ರು ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇಲ್ಲ ಕ್ಯಾನ್ಸರ್ದು ಪ್ರಾಬ್ಲಮ್ ಇರಬಹುದು ಅಂತ ಹೇಳ್ತೀವಿ.
1: ಈಗ ಈ ಲಕ್ಷಣಗಳು ಯಾವ ಹಂತದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಶುರು ಆಗುತ್ತೆ ಡಾಕ್ಟ್ರೆ?
0: ಇದು ಆಲ್ರೆಡಿ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗುವಾಗಲೇ ಇದು ಸಿಂಪ್ಟಮ್ಸ್ ಪದೇ ಪದೇ ಬರ್ಲಿಕ್ಕೆ ಶುರು ಆಗ್ತದೆ. ಬಟ್ ಮೇಜರ್ ಆಗಿ ಇದು ಪರ್ಸಿಸ್ಟೆಂಟ್ ಆಗಿ ಇರ್ತದೆ. ಅಂದ್ರೆ ಅದು ಸಿಂಪ್ಟಮ್ ಒಂದು ತಿಂಗಳು 2 ತಿಂಗಳಕ್ಕಿಂತ ಜಾಸ್ತಿ ಇದ್ರೆ ಹಾಗಿರುವಾಗ ನಾವು ಅದು ಇಗ್ನೋರ್ ಮಾಡಬಾರದು ಅಂತ. ಕೆಲವೊಮ್ಮೆ ಯೂರಿನ್ ಇನ್ಫೆಕ್ಷನ್ ಇಂದ ಇರಬಹುದು, ಬಟ್ ಯೂರಿನ್ ಇನ್ಫೆಕ್ಷನ್ ಇಂದ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದು ಒಂದು 1-2 ಅಲ್ಲಿ, 2-1 ವಾರದಲ್ಲಿ ಅದು ತನ್ನ ಸರಿ ಆಗ್ತದೆ.
1: ಈಗ ಈ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಏನಾದ್ರೂ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ?
0: ಇದೆ, ಅದೇ ನಾನು ಹೇಳಿದೊಂದು ಬ್ಲಡ್ ಟೆಸ್ಟ್, ಅದು PSA ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೀವಿ. ಸೊ ಆ ಟೆಸ್ಟ್ ನಾವು ಮಾಡಿಸಬಹುದು.
1: ಯಾರು ಮಾಡಿಸಬೇಕು ಇದನ್ನ?
0: ಇದು ಟೆಸ್ಟ್ ಆಕ್ಚುಲಿ ಇದು ವೆಸ್ಟ್ ಅಲ್ಲಿ ಅಮೆರಿಕದಲ್ಲಿ ಇಲ್ಲಾಂದ್ರೆ UK ಅಲ್ಲಿ ಎಲ್ಲ ನೋಡಿದ್ರೆ ಅವರದು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇರ್ತದೆ. ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಬರುವುದಕ್ಕೆ ಮುಂಚೆನೆ ಇಲ್ಲ ಅಂದ್ರೆ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದು ಗಡ್ಡೆ ಚಿಕ್ಕದಿರುವಾಗಲೇ ಡಿಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನಾವು ಮಾಡುದು. ಬಟ್ ಇಂಡಿಯಾದಲ್ಲಿ ಅದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ. ಸೊ ಅದು ಹೇಗೆ ಮಾಡುದು ಅಂತ ಹೇಳಿದ್ರೆ, ಇದು ನಾರ್ಮಲ್ ಆಗಿ ಇರೋದು ಮನುಷ್ಯವರಿಗೆ 50 ಆಕ್ಚುಲಿ ಗಂಡಸರಿಗೆ 50 ಅಂಡ್ ಅಬೌವ್ ಅವರಿಗೆ ಇದು ಟೆಸ್ಟ್ ಮಾಡುದು. ಸೊ ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ, ಸಪೋಸ್ ಅದು 2 ಕಡಿಮೆ ಇದ್ರೆ, 2-2.5 ಅದಕ್ಕಿಂತ ಕಡಿಮೆ ಇದ್ರೆ ಏನ್ ಮಾಡ್ಬೇಕಂತ ಇಲ್ಲ, 2 ವರ್ಷಕ್ಕೆ ಮಾಡ್ತಾ ಇರಬೇಕು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಇಲ್ಲ ಅದು 2.5-4

0: ಪಾಯಿಂಟ್ ಫೈವ್ ಟು ಫೋರ್ ಆ ರೇಂಜ್ ಅಲ್ಲಿ ಇದ್ರೆ ಅವರು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ನಾಲ್ಕಕ್ಕಿಂತ ಜಾಸ್ತಿ ಇದ್ರೆ ದೇರ್ ಇಸ್ ಅ ಹೈ ಚಾನ್ಸ್, ಜಾಸ್ತಿ ಚಾನ್ಸ್ ಇರ್ತದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ. ಹಾಗಿರುವಾಗ ದೆನ್ ಅವರು ಹೇಗೆ ಮಾಡ್ತಾರಂದ್ರೆ ಸೋನೋಗ್ರಫಿ ಮಾಡ್ತಾರೆ, ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಾಸ್ಟೇಟ್ದು ಗ್ಲ್ಯಾಂಡ್ದು ಸರಿಯಾಗಿ ನಮಗೆ ಕಾಣ್ತದೆ, ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಮಾಡ್ತಾರೆ. ಅದಾದ ಮೇಲೆ MRI ಕೂಡ ರೆಕಮೆಂಡ್ ಮಾಡಬಹುದು ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಲ್ಲಿ ಏನಾದ್ರೂ ಕಾಣ್ತಿದ್ರೆ.
1: ಈಗ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆ ಮಾಡುವಾಗ ಜನರಲ್ಲಿ ಒಂದು ಮನಸ್ಸಲ್ಲಿ ಇರ್ತದೆ, ಅದು ತುಂಬಾ ನೋವಾಗುತ್ತೆ, ನೋವಿರುತ್ತೆ, ಪೇನ್ಫುಲ್ ಆಗಿರುತ್ತೆ ಅಂತ, ಏನ್ ಹೇಳ್ತೀರಾ ಡಾಕ್ಟ್ರೆ?
0: ನಾನು ಹೇಳಿದ ತರ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡೋದು ಬ್ಲಡ್ ಟೆಸ್ಟ್, ಯಾವುದು ರೀತಿಯಲ್ಲಿ ಇನ್ವೇಸಿವ್ ಆಗಿ ಟೆಸ್ಟ್ ಮಾಡೋದಿಲ್ಲ, ಸೂಜಿ ಹಾಕಿ ಬಯೋಪ್ಸಿ ತೆಗೆಯೋದು. ಸೊ ಯಾವುದು ಅದರ ನೋವು ಇಲ್ಲಾಂದ್ರೆ ಅದು ಟೆಸ್ಟ್ ಇಂದ ಸೈಡ್ ಇಫೆಕ್ಟ್ ಹಾಗೆ ಅಂತ ಆಗ್ಲಿಕ್ಕಿಲ್ಲ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್ ಲೈಕ್ ಅ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಸೊ ಅದರಲ್ಲಿ ಯಾವ್ದಾದ್ರೂ ಪ್ರಾಬ್ಲಮ್ ಇದ್ರೆ ಅಷ್ಟೇ ಮತ್ತೆ ಸ್ಕ್ಯಾನ್ ಅದೆಲ್ಲ ಮಾಡೋದು.
1: ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡಿದ ನಂತರ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇದಕ್ಕೆ?
0: ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಜ್ ಇರಬಹುದು. ಸ್ಟೇಜಿಂಗ್ ಅಂದ್ರೆ ಎಷ್ಟು ದೊಡ್ಡದು ಕ್ಯಾನ್ಸರ್ ಅಂತ ಬಂದಿದೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ವಲ್ಪ ಗ್ಲ್ಯಾಂಡ್ದು ಸ್ವಲ್ಪ ಹೊರಗೆ ಹೋಗಿದೆಯಾ ಇಲ್ವಾ ಅಂತ ಹಾಗೆ ಸ್ಟೇಜ್ ಇರುತ್ತದೆ. ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಲ್ಲಷ್ಟೇ ಅದು ಗಡ್ಡೆ ಇದೆ, ಹೊರಗೆ ಬೇರೆ ಯಾವುದು ಇಲ್ಲ, ಅದು ಒಂದೇ ಲೋಬ್ ಅಲ್ಲಿ. ಲೋಬ್ ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ನಾನು ಹೇಳಿದ ತರ ಎರಡು ಸೈಡ್ ಲೋಬ್ ಇರ್ತದೆ, ಒಂದೇ ಲೋಬ್ ಅಲ್ಲಿ ಇದೆ, ಚಿಕ್ಕದಿದೆ. ಹಾಗೆ ಇರುವಾಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ಸ್ ಬಹಳ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್. ಇದು ಕೆಲವೊಮ್ಮೆ 5 ವರ್ಷ 10 ವರ್ಷ ಕೂಡ ಇದರಲ್ಲಿ ಹೋಗಿದ್ರೆ ಕೂಡ ಏನಾಗುದಿಲ್ಲ. ಅವರದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ಮಾಡ್ತೀವಿ. ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿದ್ರೆ ಹೇಗಿರತ್ತಂದ್ರೆ ಅವರು PSA ಟೆಸ್ಟ್ ಮತ್ತೆ MRI ಅಥವಾ ಸೋನೋಗ್ರಫಿ ಮತ್ತೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಹಾಗೆ ಮೂರು ತಿಂಗಳಿಗೆ ಒಮ್ಮೆ ನಾವು ಅವರಿಗೆ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಒಂದಂದ್ರೆ ಇಟ್ ಇಸ್ ಕ್ಯಾನ್ಸರ್ ಆಫ್ ಓಲ್ಡರ್ ಮೇಲ್ಸ್, 60-70 ಜಾಸ್ತಿ ಇರುವ ಗಂಡಸರಿಗೆ ಬರುವುದು ತರ ಕ್ಯಾನ್ಸರ್ ಇದು. ಅವರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ಅಂದ್ರೆ ಕೆಲವರಿಗೆ ಡಯಾಬಿಟಿಸ್ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ಸ್ ಇರ್ತದೆ, BP ಇರ್ತದೆ, ಕೆಲವ್ರಿಗೆ ಸ್ಟ್ರೋಕ್ ಕೂಡ ಆಗ್ತದೆ. ಸೊ ಅಂತದೆಲ್ಲ ಪ್ರಾಬ್ಲಮ್ಸ್ ಈ ಕ್ಯಾನ್ಸರ್ಕ್ಕಿಂತ ಜಾಸ್ತಿ ಅವರಿಗೆ ಲೈಫ್ ಥ್ರೆಟ್ನಿಂಗ್ ಇರ್ತದೆ. ಬಿಕಾಸ್ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋಲಿ ಗ್ರೋಯಿಂಗ್, 5-10 ವರ್ಷ ಕೂಡ ಆಗ್ಬಹುದು ಸಣ್ಣ ಸಣ್ಣ ಸ್ಲೋಲಿ ಸ್ಲೋಲಿ ಆಗಿ ಬೆಳೆಯುವುದಕ್ಕೆ ಅಂತ ಹೇಳಿ, ಹಾಗೆ ಇರುವ ಪೇಷಂಟ್ಸಿಗೆ ಈ ತರ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತೇವೆ. ಇದು ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸಿಗೆ ಅಷ್ಟೇ. ಸಪೋಸ್ ಇದು PSA ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಅಟ್ಲೀಸ್ಟ್ ಒಂದು 10-20 ಆ ತರ ರೇಂಜ್ ಅಲ್ಲಿ ಇದೆ, ಮತ್ತೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಇಂದ ಸ್ವಲ್ಪ ಹೊರಗೆ ಅದು ಗಡ್ಡೆ ಹೋಗಿದೆ ಅಂತ ಹೇಳಿದ್ರೆ ಅವರಿಗೆ ಸರ್ಜರಿ ಮಾಡಿಸಬಹುದು. ಸರ್ಜರಿ ಅಂತ ಹೇಳಿದ್ರೆ ಪ್ರಾಸ್ಟೇಟೆಕ್ಟಮಿ, ಅದು ಪ್ರಾಸ್ಟೇಟ್ದು ಗ್ಲ್ಯಾಂಡ್ ಫುಲ್ ತೆಗೆಯುವುದು, ದಟ್ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್. ಸೊ ದಟ್ ಇಸ್ ಒನ್ ಆಫ್ ಅದು ಒನ್ ಆಫ್ ದ ಟ್ರೀಟ್ಮೆಂಟ್ಸ್. ಇದಕ್ಕೆ ಅದರದ್ದು ಸೈಡ್ ಇಫೆಕ್ಟ್ಸ್ ಇರ್ತದೆ, ಎಲ್ಲಾ ಟ್ರೀಟ್ಮೆಂಟ್ಗೆ ಕೂಡ ಸೈಡ್ ಇಫೆಕ್ಟ್ಸ್ ಇರ್ತದೆ. ಸೈಡ್ ಇಫೆಕ್ಟ್ಸ್ ಇಲ್ಲ ಅಂದ್ರೆ ನಮಗೆ ಟ್ರೀಟ್ಮೆಂಟ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ ಒಂದಂದ್ರೆ ಬಿಕಾಸ್ ಅದು ಬ್ಲಾಡರ್ ಹತ್ರ ಇರುವುದು, ಸೊ ಸರ್ಜರಿ ಆಗಿ ಒಂದು ತಿಂಗಳು 2 ತಿಂಗಳಿಗೆ ಯೂರಿನ್ದು ಪ್ರಾಬ್ಲಮ್ ಅಂದ್ರೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಎಲ್ಲ ಪ್ರಾಬ್ಲಮ್ ಇರ್ತದೆ. ಮೇನ್ ಆಗಿ ಪೇಷಂಟ್ಸ್ಗೆ ಏನಿರುವುದು ಅಂತ ಹೇಳಿದ್ರೆ ಯೂರಿನ್ದು ಕಂಟ್ರೋಲ್ ಇರಲ್ಲ. ಸೊ ಅವರು ನಡೆಯುವಾಗ ಇಲ್ಲಾಂದ್ರೆ ಅವ್ರದ್ದು ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡುವಾಗ ಅವರಿಗೆ ಯೂರಿನ್ದು ಡ್ರಾಪ್ಸ್ ತಾನ ಹೋಗ್ತದೆ, ಅಂದ್ರೆ ಕಂಟ್ರೋಲ್ ಇರೋದಿಂದ ಅಂತ. ಕೆಲವರಿಗೆ ಡೈಪರ್ಸ್ ಎಲ್ಲ ಹಾಕ್ಬೇಕಾಗಬಹುದು. ದಿಸ್ ಇಸ್ ಫಾರ್ ದ ಇನಿಷಿಯಲ್ 1-2 ತಿಂಗಳಿಗೆ. ಸೊ ಅದಾದ ಮೇಲೆ ಪದೇ ಪದೇ ಅದು ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ದಿಸ್ ಇಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್, ಕಾಮನ್ ಇರುವುದು ಸೈಡ್ ಎಫೆಕ್ಟ್ಸ್ ಸರ್ಜರಿದಿಂದ ಮಾಡಿದ್ರೆ. ಅದೇ ರೀತಿಯಲ್ಲಿ ಇದೇ ಸ್ಟೇಜ್ ಅಲ್ಲಿ ಬೇರೆ ಆಪ್ಷನ್ ಏನಿದೆ ಅಂದ್ರೆ ರೇಡಿಯೇಷನ್ ಅಂತ ಆಪ್ಷನ್ ಇದೆ. ರೇಡಿಯೇಷನ್ ಅಂದ್ರೆ ಎಕ್ಸ್ರೇದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ನಾರ್ಮಲ್ ಆಗಿ ನಾವು ಈಗ ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಮಾಡುವಾಗ ಅದರದ್ದು ಎನರ್ಜಿ ಕಡಿಮೆ ಇರ್ತದೆ, ಅಂದ್ರೆ ಡಯಾಗ್ನೋಸ್ಟಿಕ್ ಆಗಿ ಮಾಡ್ಲಿಕ್ಕೆ ಅಷ್ಟೇ, ಅದು ಏನಂತ ನೋಡ್ಲಿಕ್ಕೆ ಅಷ್ಟೇ ಅದು ಯೂಸ್ ಮಾಡ್ತೀವಿ. ಬಟ್ ರೇಡಿಯೇಷನ್ ಅಂತ ಹೇಳಿದ್ರೆ ಅದರ ಕಿರಣಗಳದ್ದು ಸ್ವಂತ ಇದೊಂದು ನಾರ್ಮಲ್ ಎಕ್ಸ್ರೇಕ್ಕಿಂತ ಒಂದು 100-1,000 times ಜಾಸ್ತಿ ಎನರ್ಜಿ ಇರುವುದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ಅದು ಕಿರಣಗಳು ಅಲ್ಲಿ ಹೋಗಿ ಆ ಕ್ಯಾನ್ಸರ್ ಸೆಲ್ಸ್ಗೆ ಅದು ನಾಶ ಮಾಡ್ತಾರೆ. ರೇಡಿಯೇಷನ್ ಟ್ರೀಟ್ಮೆಂಟ್ ಇಸ್ ಅನದರ್ ಟ್ರೀಟ್ಮೆಂಟ್ ಈ ರೀತಿಯಲ್ಲಿ ಸ್ಟೇಜ್ ಅಲ್ಲಿ ಮಾಡೋದು.
1: ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಗಳಿರ್ತಾವ?
0: ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದ್ರೆ ಅದು ಮಾಡುದು ಅದೇ ಜಾಗದಲ್ಲಿ ಮಾಡುವಾಗಲೂ ಕೂಡ ಸುತ್ತಮುತ್ತ ಇರುವುದು ಅಂದ್ರೆ ಅದರದ್ದು ಸುತ್ತಮುತ್ತ ಇರುವುದು ಒಂದಂದ್ರೆ

0: ಬ್ಲಾಡರ್ ನಾನು ಹೇಳೋದ ತರ, ಅದರದ್ದು ಹಿಂದೆ ಒಂದು ಟಾಯ್ಲೆಟ್ ರಸ್ತೆ ಇರ್ತದೆ, ರೆಕ್ಟಮ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೂಡ ಸ್ವಲ್ಪ ರೇಡಿಯೇಷನ್ ಹೋಗ್ತದೆ, ಅದು ನಮ್ಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೋಗುವಾಗ ಏನಾಗ್ತದೆ ಅಂದ್ರೆ, ಮೇನ್ ಆಗಿ ಬರುವುದು ಮೂತ್ರದ ತೊಂದರೆ, ಮತ್ತೆ ಮತ್ತೆ ಮೂತ್ರ ಹೋಗುದು, ರಾತ್ರಿ ಹೆದ್ಬೇಕಾಗತ್ತೆ ಮೂತ್ರ ಹೋಗ್ಲಿಕ್ಕೆ, ಮತ್ತೆ ಟಾಯ್ಲೆಟ್ ಮತ್ತೆ ಮತ್ತೆ ಹೋಗುದು, ಟಾಯ್ಲೆಟ್ ಹೋಗ್ಬೇಕಂತ ಅನಿಸ್ತದೆ ಬಟ್ ಏನು ಬರಲ್ಲ. ಹಾಗೆ ಇರುವಾಗ ಸೈಡ್ ಎಫೆಕ್ಟ್ಸ್ ಬರ್ತದೆ, ಬಟ್ ಅದು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಒಂದು 1 ಮಂತ್ ಜಾಸ್ತಿ, 1 ಮಂತ್ ಅಷ್ಟೇ, 1 ಮಂತ್ ಒಳಗಡೆ ಎಲ್ಲ ಸಬ್ಸೈಡ್ ಆಗ್ತದೆ. ಬೇರೆ ಅಡ್ವಾಂಟೇಜ್ ಏನಿರತ್ತಂದ್ರೆ, ಸ್ಪೆಸಿಫಿಕಲಿ ರೇಡಿಯೇಷನ್ದು, ಅದು ಒಂದು 5 ಡೇಸ್ ಟ್ರೀಟ್ಮೆಂಟ್ ಅಷ್ಟೇ. ಸೊ ನಾರ್ಮಲ್ ಆಗಿ ನಾವು ರೇಡಿಯೇಷನ್ ಮಾಡುವಾಗ, ಬಾಯುದು ಕ್ಯಾನ್ಸರ್ ಅದರಲ್ಲಿ ಎಲ್ಲ ರೇಡಿಯೇಷನ್ ಮಾಡುವಾಗ ಒಂದು 5 ವಾರದಿಂದ 6 ವಾರ ಅವರು ದಿನ ಬರಬೇಕು, ವಾರಕ್ಕೆ 5 ದಿನ ಬರಬೇಕಾಗ್ತದೆ. 1 ತಿಂಗಳು 1.5 ತಿಂಗಳು ಅವ್ರದ್ದು ಅಲ್ಲೇ ಹೋಗ್ತದೆ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಎಸ್ಪೆಷಲಿ ಚಿಕ್ಕದು ಸ್ಟೇಜ್ ಅಲ್ಲಿ, ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಹೇಳ್ತೇವೆ, ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ನಾವು ರೇಡಿಯೇಷನ್ ಯೂಸ್ ಮಾಡಿದ್ರೆ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮಾಡಿಸಿ ಪೇಷಂಟ್ ನ ಮನೆಗೆ ಕಳಿಸಬಹುದು. ಅಂಡ್ ಇಟ್ ಇಸ್ ಎ ಡೇ ಕೇರ್ ಪ್ರೊಸೀಜರ್, ಅಂದ್ರೆ ನೀವು ಅದಕ್ಕೆ ಅದಕ್ಕೋಸ್ಕರ ಅಡ್ಮಿಟ್ ಆಗ್ಬೇಕು ಅಂತ ಇಲ್ಲ.
1: ಈಗ ಈ ಟ್ರೀಟ್ಮೆಂಟ್ ಆದ ನಂತರ ರಿಕವರಿ ಹೇಗಿರುತ್ತೆ, ಆಗ ಏನೆಲ್ಲ ಗಮನ ವಹಿಸಬೇಕಾಗುತ್ತೆ?
0: ರಿಕವರಿ ಅಂದ್ರೆ ಮೋಸ್ಟ್ಲಿ ಇಟ್ ಇಸ್ ಟು ಡ್ಯೂ ವಿತ್ ನಾನ್ ಹೇಳಿದ ತರ ಸೈಡ್ ಎಫೆಕ್ಟ್, ಮೇನ್ಲಿ ಟಾಯ್ಲೆಟ್ ರಸ್ತೆದು ಸೈಡ್ ಎಫೆಕ್ಟ್ ಮತ್ತೆ ಇದರದು ಮೂತ್ರದ ಸೈಡ್ ಎಫೆಕ್ಟ್. ಸೊ ಅದರಲ್ಲಿ ನಾವು ಅವರಿಗೆ ಏನ್ ಹೇಳ್ತೀವಂದ್ರೆ, ಈಗ ರಾತ್ರಿ ಮಲಗ್ಲಿಕ್ಕೆ ಒಂದು 1 ಅವರ್ ಆರ್ 2 ಅವರ್ಸ್ ಮುಂಚೆ ನೀರು ಕುಡಿಬೇಕು. ರಾತ್ರಿ ಮಲಗುವಾಗ್ಲೇ ನೀವು ನೀರು ಕುಡಿಬಾರ್ದು, ಇಲ್ಲಾಂದ್ರೆ ಮತ್ತೆ ಅದು ನಿದ್ದೆದಿಂದ ಎದ್ಬೇಕಾಗುತ್ತೆ ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಹೇಳಿ. ಮತ್ತೆ ಅಟ್ ಲೀಸ್ಟ್ ನಾವು ಅವರಿಗೆ ದಿನಕ್ಕೆ ಒಂದು 2-3 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತೇವೆ, ಯಾಕಂದ್ರೆ ಮೂತ್ರದ ಇನ್ಫೆಕ್ಷನ್ ಆಗಬಾರದು ಅಂತ ನೋಡ್ಲಿಕ್ಕೆ. ಊಟ ಅದು ಸಂಬಂಧಪಟ್ಟದ್ದು ಹೇಗಿದೆ ಅಂದ್ರೆ, ಟ್ರೀಟ್ಮೆಂಟ್ ಮಾಡೋದು ಟೈಮಲ್ಲಿ ಜಾಸ್ತಿ ಖಾರದು, ಮಸಾಲ ಫುಡ್, ಆಯಿಲಿ ಫುಡ್ ಹಾಗೆಲ್ಲ ತಿನ್ಬಾರ್ದು ಅಂತ ಹೇಳ್ತೀವಿ. ಮತ್ತೆ ಫೈಬರ್ ಇರುವುದು ಫುಡ್ ಎಲ್ಲ, ಬಾಳೆಹಣ್ಣು ಅಂದ್ರೆ ಪಪ್ಪಾಯ ಹಾಗೆಲ್ಲ ಜಾಸ್ತಿ ತಿನ್ಲಿಕ್ಕೆ ಹೇಳ್ತೇವೆ. ಸೊ ದಟ್ ಟಾಯ್ಲೆಟ್ ಸ್ವಲ್ಪ ಕ್ಲಿಯರ್ ಆಗ್ತದೆ ಅಂತ, ಬೇಸಿಕಲಿ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಅಂತ.
1: ಈಗ ಈ ಚಿಕಿತ್ಸೆಯಿಂದ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗುತ್ತಾ?
0: ಹೌದು, ಪ್ರೋಸ್ಟೇಟ್ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅರ್ಲಿ ಸ್ಟೇಜ್ ಅಲ್ಲಿ, ಇಲ್ಲಾಂದ್ರೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಸೊ ಈವನ್ ಅಡ್ವಾನ್ಸ್ಡ್ ಸ್ಟೇಜಸ್, 3ನೇ ಸ್ಟೇಜ್ 4ನೇ ಸ್ಟೇಜ್ ಕ್ಯಾನ್ಸರ್ ಇರುವಾಗ ಕೂಡ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ 10 ವರ್ಷವರೆಗೆ ಅಟ್ ಲೀಸ್ಟ್ ಒಂದು 50-60% ಅವರು ಬದುಕ್ತಾರೆ. ಇದು ಬೇರೆ ಕ್ಯಾನ್ಸರ್ ಅಲ್ಲಿ ನಮ್ಗೆ ಇಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಸೊ ಮೇನ್ ರೀಸನ್ ಅದಕ್ಕೆ ಏನಂತ ಹೇಳಿದ್ರೆ, ನಮ್ಗೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಬಹಳ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್, ಎಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್ ಇರ್ತದೆ.
1: ಈಗ ಇದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆನ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಮುಂದಕ್ಕೆ? ಅದು
0: ಮುಂದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಹೊರಗೆ ಹೋಗ್ತದೆ, ಅದು ಒಂದಂದ್ರೆ ಲಿಂಫ್ ನೋಡಿಗೆ ಹೋಗ್ತದೆ, ಮತ್ತೆ ಅಂದ್ರೆ ಬೋನ್ಸ್ ಗೆ ಹೋಗ್ತದೆ, ಸ್ಪ್ರೆಡ್ ಆಗ್ತದೆ, ಇಲ್ಲಾಂದ್ರೆ ಲಂಗ್ಸ್ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಈಗ ಸ್ಪ್ರೆಡ್ ಆಗುವಾಗ ಅದು ಹೇಗಿರ್ತದೆ ಅಂದ್ರೆ, ಈ ತರ ರೇಡಿಯೇಷನ್ ಇಲ್ಲಾಂದ್ರೆ ಸರ್ಜರಿದು ಟ್ರೀಟ್ಮೆಂಟ್ ಅದು ಹೊರಗೆ ಹೋಗ್ತದೆ, ಅದ್ರ ಜೊತೆ ಬೇರೆ ಟ್ರೀಟ್ಮೆಂಟ್ ಕೂಡ ಬೇಕಾಗ್ತದೆ. ಸೊ ಈಗ ಎಲುಂಬಿಗೆ ಎಲ್ಲ ಸ್ಪ್ರೆಡ್ ಆದ್ರೆ, ಒಂದಂದ್ರೆ ಇವರಿಗೆ ಎಲ್ಲ ಏಜೆಡ್ ಪಾಪ್ಯುಲೇಷನ್ ಗೆ ಬರುವುದಲ್ಲ, ಆಲ್ರೆಡಿ ಅವರದು ಏಜ್ ಇರೋದ್ರಿಂದ ಬೋನ್ಸ್ ವೀಕ್ ಇರ್ತದೆ, ಅದ್ರೊಟ್ಟಿಗೆ ಇದು ಕ್ಯಾನ್ಸರ್ ಕೂಡ ಬೋನ್ ಅಲ್ಲಿ ಸ್ಪ್ರೆಡ್ ಆಗುವಾಗ ಬೋನ್ ಅಲ್ಲಿ ಫ್ರಾಕ್ಚರ್ ಬರುದು, ಅಂದ್ರೆ ಬೋನ್ ಬ್ರೇಕ್ ಆಗುದು, ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ಆಕ್ಟಿವಿಟಿ ಮಾಡುವಾಗ, ಬಗ್ಗಿ ಕೆಲಸ ಮಾಡುವಾಗ, ಓಕೆ, ಇಲ್ಲಾಂದ್ರೆ ಸ್ಟೆಪ್ ಹತ್ತುವಾಗ. ಸೊ ಇಂಥ ಸಿಂಪಲ್ ಆಕ್ಟಿವಿಟಿ ಮಾಡುವಾಗ ಕೂಡ ಬೋನ್ ವೀಕ್ ಇರುವುದರಿಂದ ಬೋನ್ ಬ್ರೇಕ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಅದಕ್ಕಿಂತ ಲೈಫ್ ಥ್ರೆಟ್ನಿಂಗ್ ಏನಿರಬಹುದು ಅಂದ್ರೆ, ಈಗ ಬೋನ್ ಅಲ್ಲಿ ಸ್ಪ್ರೆಡ್ ಆಗಿದ್ರೆ ಕೆಲವೊಮ್ಮೆ ಅದು ಬೋನ್ ವರ್ಟಿಬ್ರಾ ಬೋನ್ ಅಂತ ಹೇಳಿ, ಬ್ಯಾಕ್ ಬೋನ್ ಹಿಂದಗಡೆ ಅಲ್ಲಿ ಒಂದು ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ. ಸೊ ಸ್ಪೈನಲ್ ಕಾರ್ಡ್ ಅಂದ್ರೆ ಅಲ್ಲಿಂದ ನರಗಳೆಲ್ಲ ಬರುದು, ನಮ್ದು ಕೈಗೆ ಕಾಲಿಗೆ ಎಲ್ಲ ಸಪ್ಲೈ ಮಾಡೋದು ನರಗಳು ಬರುದು. ಸೊ ಅಲ್ಲಿ ಬೋನಿಗೆ ಸ್ಪ್ರೆಡ್ ಆದ್ರೆ ಅದು ಸ್ಪೈನಲ್ ಕಾರ್ಡ್ಗೆ ಕೂಡ ನರ ಮೇಲೆ ಟಚ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಹಾಗಿರುವಾಗ ಏನಾಗ್ತದೆ ಅಂದ್ರೆ, ಕೆಲವರಿಗೆ ಪ್ಯಾರಾಲಿಸಿಸ್ ಕೂಡ ಆಗ್ಬಹುದು ಕಾಲುದು. ಸೊ ಇಟ್ ಇಸ್ ನಾಟ್ ಲೈಕ್ ಲೈಫ್ ಥ್ರೆಟನಿಂಗ್, ಬಟ್ ಅವರದು ಕ್ವಾಲಿಟಿ ಆಫ್ ಲೈಫ್ ಹೋಗ್ತದೆ. ಸೊ ಒಂದು ಸಲ ಅದು ಪ್ಯಾರಾಲಿಸಿಸ್ ಆದ್ರೆ ಮತ್ತೆ ಅದು ಅರ್ಲಿ ಆಗಿ ಡಿಟೆಕ್ಟ್ ಆದ್ರೆ ರಿವರ್ಸ್ ಮಾಡಬಹುದು, ಅಂದ್ರೆ ಅಟ್ಲೀಸ್ಟ್ ಒಂದು ಎರಡು ದಿನ ಒಳಗಡೆ ಅಂದ್ರೆ. ಬಟ್ ಅದಕ್ಕಿಂತ ಜಾಸ್ತಿ ಆದ್ರೆ ಅದು ರಿವರ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಕೂಡ ರಿವರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ.
1: ಈಗ ಒಂದ್ಸಲಿ ಟ್ರೀಟ್ಮೆಂಟ್ ತಗೊಂಡು ಅದು ಸಂಪೂರ್ಣವಾಗಿ ಗುಣಮುಖವಾದ ನಂತರ ಮತ್ತೆ ಏನಾದ್ರೂ ಮರುಕಳಿಸುವಂತ ಸಾಧ್ಯತೆಗಳಿದೆಯಾ?
0: ಸೊ ಇದು ಅರ್ಲಿ ಸ್ಟೇಜ್ ಅಲ್ಲಿ ಮತ್ತೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಅಟ್ ಲೀಸ್ಟ್ ಒಂದು 90-95% 5 ವರ್ಷ ಇಲ್ಲಾಂದ್ರೆ 8 ವರ್ಷ ತನಕ ಯಾವುದು ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಅರ್ಲಿ ಅಂಡ್ ಇಂಟರ್ಮೀಡಿಯೇಟ್ ಅಲ್ಲಿ. ಬಟ್ ಹೈ ರಿಸ್ಕ್ ಇಲ್ಲಾಂದ್ರೆ ಬೇರೆ ಕಡೆ 4ನೇ ಸ್ಟೇಜ್ ರೋಗದಲ್ಲಿ

0: ನಾವು ಅಟ್ಲೀಸ್ಟ್ ಇದು ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕೂಡ ಮೂರು ತಿಂಗಳಿಗೆ ನಾವು ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳ್ತೀವಿ. ಫಾಲೋ ಅಪ್ ಕೂಡ ಮಾಡೋದು ಇದೇ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂದ್ರೆ PSA ಬ್ಲಡ್ ಟೆಸ್ಟ್ ಅಲ್ಲೇ ಮೂರು ತಿಂಗಳಲ್ಲಿ ಫಾಲೋ ಅಪ್ ಮಾಡಿಸಬೇಕಾಗ್ತದೆ. ಬೇರೆ ಅಂದ್ರೆ ನಾನು ಹೇಳಲಿಲ್ಲ ಅದರ ಬಗ್ಗೆ. ಈಗ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದ್ರೆ ಅದರ್ ದನ್ ರೇಡಿಯೇಷನ್ ಅಂಡ್ ಸರ್ಜರಿ, ಅದು ಅಂದ್ರೆ ಲೋಕಲ್ ಟ್ರೀಟ್ಮೆಂಟ್ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ಗೆ ಇಲ್ಲಾಂದ್ರೆ ಲಿಂಫ್ ನೋಡ್ಸ್ಗೆ ಅಷ್ಟೇ ಮಾಡೋದು ತರ ಟ್ರೀಟ್ಮೆಂಟ್. ಸೊ ಇದರ ಹೊರಗಡೆ ಹೋಗಿದೆ, ಬೋನ್ಸ್ ಅಲ್ಲಿ ಎಲ್ಲ ಹೋಗಿದೆ ಅಂತ ಹೇಳಿದ್ರೆ ನೋವಿಗೆ ಅದಕ್ಕೆಲ್ಲ ರೇಡಿಯೇಷನ್ ಕೊಡಬಹುದು. ಎಲ್ಲಿಂದ ನೋವು ಬರ್ತದೆ, ಆ ಎಲುಂಬಿಗೆ ನಾವು ರೇಡಿಯೇಷನ್ ಕೊಡಬಹುದು. ಬಟ್ ಇದು ಯಾಕಂದ್ರೆ ಬಾಡಿ ಪೂರ್ತಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್, ಸೊ ಹಾಗಿರುವಾಗ ನಾವು ಬಾಡಿ ಪೂರ್ತಿ ಹೋಗುದು ತರ ಒಂದು ಟ್ರೀಟ್ಮೆಂಟ್ ಯೂಸ್ ಮಾಡಬೇಕಾಗ್ತದೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಿರ್ತದೆ ಅಂತ ಹೇಳಿದ್ರೆ, ನಮ್ಮ ಬೀಜದಿಂದ ಟೆಸ್ಟಿಸ್ ಇಂದ ಬರುವುದೊಂದು ಹಾರ್ಮೋನ್ ಇರ್ತದೆ, ಟೆಸ್ಟೋಸ್ಟೆರಾನ್ ಅಂತ ಹೇಳೋದು. ಸೊ ಅದು ಗಂಡಸರ್ದು ಫೀಚರ್ಸ್ಗೆ ಎಲ್ಲ ರೆಸ್ಪಾನ್ಸಿಬಲ್, ಟೆಸ್ಟೋಸ್ಟೆರಾನ್. ಸೊ ಇದೇ ಟೆಸ್ಟೋಸ್ಟೆರಾನ್ ಅಲ್ಲಿ ಇದು ಕ್ಯಾನ್ಸರ್ದು ಸೆಲ್ಸ್, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸೆಲ್ಸ್ ಬಿಳಿಯುವುದು. ಸೊ ಅದರಿಂದ ಗ್ರೋತ್ ಬರ್ತದೆ, ಅದು ನಾವು ಕಟ್ ಮಾಡಬಹುದು, ಟೆಸ್ಟೋಸ್ಟೆರಾನ್ ಸಪ್ಲೈ ಕಟ್ ಮಾಡಬಹುದು. ಸೊ ಇದು ಸಪ್ಲೈ ಕಟ್ ಮಾಡಲಿಕ್ಕೆ ಎರಡು ರೀತಿ ಇದೆ. ಒಂದಂದ್ರೆ ಇಂಜೆಕ್ಷನ್ ಕೊಟ್ಟು ಟೆಸ್ಟೋಸ್ಟೆರಾನ್ ಸಪ್ರೆಸ್ ಮಾಡೋದು, ಅದೊಂದು ಆಪ್ಷನ್. ಎರಡನೇ ಆಪ್ಷನ್ ಏನಂದ್ರೆ ಸರ್ಜರಿ ಮಾಡಿ ಟೆಸ್ಟಿಸ್ ಅಂದ್ರೆ ಬೀಜ ರಿಮೂವ್ ಮಾಡೋದು, ಎರಡು ಬೀಜ ಕೂಡ ರಿಮೂವ್ ಮಾಡೋದು, ಅದಕ್ಕೆ ಆರ್ಕಿಡೆಕ್ಟಮಿ ಅಂತ ಹೇಳ್ತೀವಿ. ಸೊ ಮೆಟಾಸ್ಟೆಟಿಕ್ ಅಂದ್ರೆ ನಾಲ್ಕನೇ ಸ್ಟೇಜ್ ರೋಗದಲ್ಲಿ ಈ ತರ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ.
1: ಈಗ ಈ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಮತ್ತೆ ಲೈಫ್ ಸ್ಟೈಲ್ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾಗುತ್ತಾ ಅಥವಾ ಏನಾದ್ರೂ ಮುಂಜಾಗ್ರತೆಗಳನ್ನ ವಹಿಸ್ಕೋಬೇಕಾಗುತ್ತಾ ಹೇಗೆ?
0: ಮೂರು ತಿಂಗಳಿಗೆ ಬರಬೇಕು ಫಾಲೋಅಪ್ ಗೆ, ದಟ್ ಇಸ್ ದ ಫಸ್ಟ್ ಥಿಂಗ್. ಈಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಾನು ಹೇಳಿದ ತರ, ಈಗ ಎಲುಂಬಲ್ಲಿ ಎಲ್ಲ ಹೋಗಿದೆ ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಕೂಡ ಅವರು ಬೆಲ್ಟ್ ಯೂಸ್ ಮಾಡಬೇಕಾಗ್ತದೆ, ಅಂದ್ರೆ ಬ್ಯಾಕ್ ಬೆಲ್ಟ್ ಇರ್ತದೆ. ಸೊ ಅದು ಸ್ಪೈನಲ್ ವರ್ಟಿಬ್ರಲ್ ಕಾಲಮಿಗೆ ಇಲ್ಲಾಂದ್ರೆ ಬ್ಯಾಕ್ ಬೋನಿಗೆ ಸಪೋರ್ಟ್ ಕೊಡ್ಲಿಕ್ಕೆ, ಮತ್ತೆ ಸಣ್ಣ ಪುಟ್ಟ ಆಕ್ಟಿವಿಟಿ ಮಾಡುವಾಗ, ಸಪೋಸ್ ಸ್ನಾನ ಮಾಡುವಾಗ ಕೂಡ, ಇಟ್ ಈಸ್ ಬೆಟರ್ ದಟ್ ಅವರು ಸ್ಟೂಲ್ ಅಲ್ಲಿ ಕೂತ್ಕೊಂಡು ಮಗ್ಗಲ್ಲಿ ಇಟ್ಕೊಂಡು ಸ್ನಾನ ಮಾಡೋದು, ರಾದರ್ ದನ್ ಬಗ್ಗಿ ಮಗ್ ಎತ್ಕೊಂಡು ಸ್ನಾನ ಮಾಡೋದು ತರ, ಇಲ್ಲಾಂದ್ರೆ ಶವರ್ ಅಲ್ಲಿ ಸ್ನಾನ ಮಾಡೋದು. ಅಂಡ್ ಬೆಂಡಿಂಗ್ ಆ ತರ ಇರುವುದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ.
1: ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಗೆ ಸಂಬಂಧಿಸಿದ ಹಾಗೆ, ಅದರ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ, ಏನಾದ್ರೂ ಇತ್ತೀಚೆಗೆ ಹೊಸ ಹೊಸ ಬೆಳವಣಿಗೆಗಳು, ಡೆವಲಪ್ಮೆಂಟ್ಸ್ ಏನಾದ್ರೂ ಆಗ್ತಾ ಇದೆಯಾ?
0: ರೇಡಿಯೇಷನ್ ಅಲ್ಲಿ ಮೊದಲು ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಅಟ್ ಲೀಸ್ಟ್ ಒಂದು 7-8 ವಾರ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಇದು ರೇಡಿಯೇಷನ್. ಸೊ ಅದರಿಂದ ಹೇಗೆ ಆಗ್ತದೆ ಅಂದ್ರೆ, ಒಂದಂದ್ರೆ ಅವರಿಗೆ ಬರಲಿಕ್ಕೆ ತೊಂದರೆ ಆಗ್ತದೆ, ದಿನ ಬರಬೇಕು, ವಾರಕ್ಕೈದು ದಿನ ಬರಬೇಕು, ಅದರಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಅದು ಈಗ ಶಾರ್ಟನ್ ಮಾಡಿದೀವಿ, ಅಂದ್ರೆ ಅದು ಕಡಿಮೆ ದಿನದಲ್ಲಿ ನಮ್ಗೆ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಅಂದ್ರೆ ಅಟ್ ಲೀಸ್ಟ್ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮುಗಿಸಬಹುದು. ಸೊ ದಟ್ ಇಸ್ ಒನ್ ಆಫ್ ದ ಥಿಂಗ್. ಎರಡನೇದೇನಂತ ಹೇಳಿದ್ರೆ, ನಾವು ಈಗ ರೇಡಿಯೇಷನ್ ಮಾಡುವಾಗ ಅದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ, ಎವ್ರಿ ಡೇ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ ನಮ್ಮ ಮೆಷಿನ್ ಅಲ್ಲೇ ಒಂದು CT ಸ್ಕ್ಯಾನ್ ಇರ್ತದೆ. ಸೊ ಆ ಸ್ಕ್ಯಾನ್ ನೋಡಿ ಅದು ಟ್ರೀಟ್ಮೆಂಟ್ ನಾವು ಪ್ಲಾನ್ ಮಾಡಿದ ಜಾಗದಲ್ಲೇ ಹೋಗ್ತಾ ಇದೆಯಾ ಅಂತ ಕೂಡ ಕನ್ಫರ್ಮ್ ಮಾಡಬಹುದು. ಸೊ ಹಾಗಿರುವಾಗ ಏನಾಗ್ತದೆ ಅಂದ್ರೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರ್ತದೆ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ನಂತಹ ವಿಷಯಗಳು ಬಂದಾಗ, ಈ ಲಕ್ಷಣಗಳು ಗೋಚರಿಸಿದಾಗ ಏನ್ ಮಾಡ್ತಾರೆ, ಸ್ವಲ್ಪ ನಾಚಿಕೆಯಿಂದನೋ ಅಥವಾ ಮುಜುಗರದಿಂದನೋ ಅವರು ಅದನ್ನ ತೋರಿಸ್ಕೊಳ್ಳೋದಿಲ್ಲ ಅಥವಾ ಹೇಳ್ಕೊಳ್ಳೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು?
0: ದಟ್ ಇಸ್ ನ್ಯಾಚುರಲ್. ಅದು ನಾವೀಗ ಹೇಳಲಿಕ್ಕೆ ಆಗ್ತದೆ, ಬಟ್ ಬಂದಿರೋರಿಗೆ ಗೊತ್ತಾಗ್ತದೆ ಅಂತ ಹೇಳಬಹುದು. ಸಿ, ನಮ್ಮ ಜೀವ ನಮ್ಮ ಕೈಯಲ್ಲಿ ಇದೆ, ಬೇರೆ ಯಾರ ಕೈಯಲ್ಲಿ ಇಲ್ಲ. ಸೊ ಏನಾದ್ರೂ ನಿಮ್ಮ ಪ್ರಾಬ್ಲಮ್ ಇದ್ರೆ, ಬೆಟರ್ ಯು ಅಪ್ರೋಚ್ ಹೂಎವರ್ ಇಸ್ ಕಂಫರ್ಟಬಲ್ ಫಾರ್ ಯು. ಅಂದ್ರೆ ನಿಮ್ಮ ಜನರಲ್ಲಿ ಜನವರು ಏನ್ ಮಾಡ್ತಾರಂದ್ರೆ, ಅವರದ್ದು ಫ್ಯಾಮಿಲಿ ಡಾಕ್ಟರ್ಗೆ ಅಪ್ರೋಚ್ ಮಾಡ್ತಾರೆ, ಇಲ್ಲಾಂದ್ರೆ ಅವರ ಫ್ರೆಂಡ್ಸ್ಗೆ ಹೇಳ್ತಾರೆ, ಫ್ಯಾಮಿಲಿಗೆ ಹೇಳುದಿಲ್ಲ, ಕೆಲವರು ಅವರಿಗೆ ಫ್ರೆಂಡ್ಸ್ಗೆ ಹೇಳ್ತಾರೆ. ಅಟ್ಲೀಸ್ಟ್ ಅದು ಹೇಳಿದ ಮೇಲೆ ಅವರಿಗೆ ಕರೆಕ್ಟ್ ಆಗಿ ಅಡ್ವೈಸ್ ಕೊಡಿ, ಅಂದ್ರೆ ಯಾವ ಡಾಕ್ಟರ್ ನಿಮ್ಮ ಪರಿಚಯ ಇದ್ದಾರೆ, ಯಾವ ಡಾಕ್ಟರ್ ಹತ್ರ ನೀವು ಕಂಫರ್ಟಬಲ್ ಇದ್ದೀರಿ, ಫಸ್ಟ್ ಅವರ ಹತ್ರ ಹೋಗಿ, ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಕರೆಕ್ಟ್ ಆಗಿ ಏನ್ ಮಾಡಬೇಕು ಅಂತ ಹೇಳಿ. ಸೊ ಸ್ಟ್ರೇಟ್ ಆಗಿ ನೀವು ಸ್ಪೆಷಲಿಸ್ಟ್ ಗೆ ಹೋಗ್ಲಿಕ್ಕೆ ನಿಮ್ಗೆ ನಚಿಗೆ ಆಗ್ತದೆ, ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಫೆಸಿಲಿಟಿ ಇಲ್ಲ, ಮೇಜರ್ ಸಿಟಿಗೆ ಹೋಗ್ಬೇಕು, ಹಾಗೆ ಅಂತದಿರುವಾಗ ನಿಮ್ಮ ಲೋಕಲ್ ಡಾಕ್ಟರ್ಗೆ ಫಸ್ಟ್ ತೋರಿಸಿ, ಅದಾದ್ಮೇಲೆ ಅವರು ರೆಫರ್ ಮಾಡ್ತಾರೆ.
1: ಈಗ ಇಲ್ಲಿ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಯಾವಾಗ ಮಾಡ್ತಾ ಇರಬೇಕು ಅಂತ ಮತ್ತೊಮ್ಮೆ ಹೇಳಿ ಡಾಕ್ಟರ್.
0: ಸೊ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ, ಜನರಲಿ ನಾವು 50 ವಯಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಅಕಾರ್ಡಿಂಗ್ ಟು ವೆಸ್ಟರ್ನ್ ರೆಕಮೆಂಡೇಶನ್ಸ್. ಇಂಡಿಯಾದಲ್ಲಿ ಇನ್ನೂ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಆಗಲಿಲ್ಲ. ವೆಸ್ಟರ್ನ್ ರೆಕಮೆಂಡೇಶನ್ಸ್ ಪ್ರಕಾರ PSA ಅಟ್ ಲೀಸ್ಟ್ ಬ್ಲಡ್ ಟೆಸ್ಟ್ 2 ವರ್ಷಕ್ಕೆ ಒಮ್ಮೆ ಮಾಡ್ತಾ ಇರಬೇಕು. ಅದರದ್ದು ವ್ಯಾಲ್ಯೂ ಪ್ರಕಾರ ಮತ್ತೆ ನಿಮ್ಮ ಡಾಕ್ಟರ್ ನೋಡಿ ನಿಮ್ಗೆ ಅಪ್ರೋಪ್ರಿಯೇಟ್ಲಿ ಅಡ್ವೈಸ್ ಮಾಡ್ತಾರೆ. ಈಗ ಫ್ಯಾಮಿಲಿ ಹಿಸ್ಟ್ರಿ, ನಾನು ಹೇಳಿದ ಒಂದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಫ್ಯಾಮಿಲಿ

0: ಹಿಸ್ಟ್ರಿ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡುವಾಗ ಈಗ ನಿಮ್ಮ ಫಾದರಲ್ಲಿ, ಇಲ್ಲಾಂದ್ರೆ ನಿಮ್ಮ ಮಗುವಲ್ಲಿ, ಇಲ್ಲಾಂದ್ರೆ ನಿಮ್ಮ ಅಣ್ಣ, ಇಲ್ಲಾಂದ್ರೆ ತಮ್ಮ ಅವರಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೇವೆ. ಇವರು ಯಾವುದಾದ್ರೂ ಒಬ್ಬರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕಾಣ್ತಿದೆ, ಡಯಾಗ್ನೋಸ್ ಆಗಿದೆ ಅಂತ ಹೇಳಿದ್ರೆ, ದೆನ್ ನೀವು ಕೂಡ ಜಾಸ್ತಿ ರಿಸ್ಕ್ ಅಲ್ಲಿ ಇದ್ದೀವಿ. ನಾರ್ಮಲಿ 50 ವರ್ಷದಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡೋದು, ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ 40 to 45 years ಅಲ್ಲಿ ಕೂಡ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಇಸ್ 2 yearly once.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ
0: ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕಾರಣಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಕೇಳಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿಯವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
1: ನಮಸ್ಕಾರಗಳು. ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯ ಬಗ್ಗೆ ವಿವರಗಳು. ಕೋವಿಡ್ 19 ಸೋಂಕು ಮತ್ತು ಲಾಕ್ಡೌನ್ಗಳು ಜನಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿವೆ. ಆರೋಗ್ಯ ಸಂಕಷ್ಟವನ್ನಷ್ಟೇ ಅಲ್ಲ, ಆರ್ಥಿಕ ಸಂಕಷ್ಟವನ್ನೂ ಸಹ ಈ ಸಾಂಕ್ರಾಮಿಕ ಪಿಡುಗು ತಂದೊಡ್ಡಿತು. ಈ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಮತ್ತೆ ಆರ್ಥಿಕವಾಗಿ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಅಂದರೆ ಇಂಗ್ಲಿಷ್ನಲ್ಲಿ ಪಿಎಂ ಸ್ವನಿಧಿ, ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ, ಇದನ್ನು ಜೂನ್ 1, 2020 ಪ್ರಾರಂಭಿಸಲಾಯಿತು. ಸಣ್ಣ ವ್ಯಾಪಾರಿಗಳಿಗೆ, ಅಂದರೆ ಬೀದಿ ಬದಿ ವ್ಯಾಪಾರ ಮಾಡುವವರಿಗಾಗಿ ಅವರ ವ್ಯಾಪಾರಕ್ಕೆ ಆರ್ಥಿಕ ನೆರವು ಒದಗಿಸುವುದು ಸಲುವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಆರಂಭಿಸಿದೆ. ಇದು ಜೂನ್ 2020 ಪ್ರಾರಂಭವಾದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಯೋಜನೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಅನುಷ್ಠಾನಗೊಳಿಸುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವ ಈ ಯೋಜನೆಗೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಎಂದು ಹೆಸರಿಸಲಾಗಿದೆ. ಪಿಎಂ ಸ್ವನಿಧಿ ಎಂಬುದು ಸಾಲ ಯೋಜನೆಯ ಹೆಸರಾಗಿದ್ದು ಇದು ಆತ್ಮನಿರ್ಭರ್ ಯೋಜನೆಯ ಒಂದು ಭಾಗವಾಗಿದೆ. ಈ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಲಾ 10,000 ರೂಪಾಯಿಗಳವರೆಗೆ ಸಾಲ ನೀಡಲಾಗುತ್ತಿದ್ದು 1 ವರ್ಷದೊಳಗೆ ಮಾಸಿಕ ಕಂತುಗಳ ಮೂಲಕ ಹಿಂದಿರುಗಿಸಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು? ಮಾರ್ಚ್ 24, 2020 ಹಾಗೂ ಅದಕ್ಕೂ ಮೊದಲು ನಗರ ಪ್ರದೇಶದಲ್ಲಿ ವ್ಯಾಪಾರ ಮಾಡುತ್ತಿದ್ದವರು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಗ್ರಾಮೀಣ ಅಥವಾ ನಗರ ವ್ಯಾಪಾರಿಗಳು ಈ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ. ಬೀದಿ ಬದಿಯಲ್ಲಿ ತರಕಾರಿ, ಹಣ್ಣು, ತಿಂಡಿ ತಿನಿಸು ಮಾರಾಟಗಾರರು, ಪೇಪರ್ ಹಾಕುವ ಹುಡುಗರು, ಮನೆ ಮನೆಗೆ ಹಾಲು ಹಾಕುವ ಹುಡುಗರು, ಕ್ಷೌರಿಕ ಅಂಗಡಿಯವರು ಮುಂತಾದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯ ಪ್ರಯೋಜನಗಳು ಏನು ಎಂದು ನೋಡುವುದಾದರೆ, ಕಾರ್ಯಸಾಧ್ಯತೆ ಬಂಡವಾಳದ ಸಾಲದ ಅವಧಿ 1 ವರ್ಷ, ಸಮಯೋಚಿತ ಮರುಪಾವತಿಯ ಮೇಲೆ ಬಡ್ಡಿ ಸಬ್ಸಿಡಿ ಶೇಕಡ 7% ಹಾಗೂ ತ್ರೈಮಾಸಿಕ ಪಾವತಿಗೂ ಅವಕಾಶವಿದೆ. ಡಿಜಿಟಲ್ ವಹಿವಾಟಿನ ಮೇಲೆ ಮಾಸಿಕ ಕ್ಯಾಶ್ ಬ್ಯಾಕ್, ವಾರ್ಷಿಕ 1,200 ರೂಪಾಯಿಗಳವರೆಗೆ ಪ್ರೋತ್ಸಾಹದಾಯಕ ಹಣ ಲಭ್ಯವಿರುತ್ತದೆ. ಮೊದಲ ಸಾಲದ ಸಮಯೋಚಿತ ಅಥವಾ ಶೀಘ್ರ

0: ಶೀಘ್ರ ಪಾವತಿಯ ಮೇಲೆ ಸಾಲದ ಅರ್ಹತೆಯನ್ನು ಏರಿಸಲಾಗುತ್ತದೆ. ಅಂದರೆ ಮೊದಲನೆಯದಾಗಿ 10,000 ರೂಪಾಯಿ ಮೊದಲನೆಯ ವರ್ಷ, ಇದನ್ನು ಪಾವತಿಸಲು 12 ತಿಂಗಳು ಅವಧಿ ಇರುತ್ತದೆ. ಎರಡನೇ ವರ್ಷದಲ್ಲಿ 20,000 ರೂಪಾಯಿ, ಇದನ್ನು ಪಾವತಿಸಲು 18 ತಿಂಗಳು ಅವಧಿ ಇರುತ್ತದೆ. ಮೂರನೇ ವರ್ಷದಲ್ಲಿ 50,000 ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಲಭ್ಯವಿರುತ್ತದೆ. ಇದನ್ನು ಮರುಪಾವತಿಸಲು 36 ತಿಂಗಳುಗಳ ಕಾಲ ಅವಧಿ ಇರುತ್ತದೆ. ಬಡ್ಡಿ ರಿಯಾಯಿತಿ ಹಾಗೂ ಕ್ಯಾಶ್ ಬ್ಯಾಕ್ ಎಲ್ಲಾ ಸೇರಿ ರೂಪಾಯಿ 10,000 ಸಾಲದ ಮೇಲೆ 1,602 ರೂಪಾಯಿಗಳವರೆಗೆ ರಿಯಾಯಿತಿಯನ್ನು ಪಡೆಯಬಹುದು. ಸಾಲ ಪಡೆಯಲು ಯಾವುದೇ ರೀತಿಯ ಮೇಲಾಧಾರ ಭದ್ರತೆ ಅಗತ್ಯವಿಲ್ಲ ಹಾಗೂ ಶೀಘ್ರ ಪಾವತಿಗೆ ಯಾವುದೇ ದಂಡವಿಲ್ಲ. ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ ಆಧಾರಿತ ಅರ್ಜಿ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗುತ್ತದೆ. ಈ ಯೋಜನೆಯ ಅರ್ಹ ಮಾನದಂಡಗಳು ಅಥವಾ ಅಗತ್ಯ ದಾಖಲೆಗಳು. ಈ ಯೋಜನೆಗೆ ಅರ್ಹ ಮಾರಾಟಗಾರರು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕಾಗುತ್ತದೆ. ನಗರ ಅಥವಾ ಸ್ಥಳೀಯ ಸಂಸ್ಥೆಗಳು ನೀಡಿದ ಮಾರಾಟದ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ. ಎರಡನೆಯದಾಗಿ ಆಧಾರ ಕಾರ್ಡ್. ಮೂರನೆಯದಾಗಿ ಆಧಾರ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಸರಿಯಾಗಿರಬೇಕು. ನಾಲ್ಕನೆಯದಾಗಿ ಗುರುತಿನ ಚೀಟಿ ಇಲ್ಲದವರು ಪಟ್ಟಣ ಮಾರಾಟ ಸಮಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಶಿಫಾರಸು ಮಾಡಿರುವ ಪತ್ರವನ್ನು ಪಡೆದಿರಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಥವಾ ವಿಧಾನವು ಏನು ಅಂತಂದ್ರೆ, ಮೊದಲು ಪಿಎಂ ಸ್ವನಿಧಿ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಈ ವೆಬ್ಸೈಟ್ಗೆ ಹೋಗಲು https://pmsvanidhi.mohoua.gov.in/ ಈ ಲಿಂಕ್ ಅನ್ನು ಬಳಸಬಹುದು. ನಂತರ ನೀವು ಕೆಲವು ಆಯ್ಕೆಗಳನ್ನು ನೋಡುತ್ತೀರಿ. ರೂಪಾಯಿ 10,000 ಸಾಲ, ರೂಪಾಯಿ 20,000 ಸಾಲ, ರೂಪಾಯಿ 50,000 ಸಾಲ. ಸಾಲದ ಸ್ಟೇಟಸ್ ಹೀಗೆ ಕೆಲವು ಆಯ್ಕೆಗಳಿವೆ. 10,000 ರೂಪಾಯಿ, 20,000 ರೂಪಾಯಿ ಅಥವಾ 50,000 ರೂಪಾಯಿ ಸಾಲದ ಬಟನ್ ಆಯ್ಕೆ ಮಾಡಿಕೊಳ್ಳಬೇಕು. ಹೊಸ ವಿಂಡೋ ತೆರೆಯುತ್ತದೆ. ಇದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ನಿಮ್ಮ ಮೊಬೈಲ್ಗೆ ಒಟಿಪಿ ಬರುತ್ತದೆ. ಈ ಒಟಿಪಿ ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು. ಈ ಮೂಲಕ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಮೊದಲಿಗೆ 10,000 ರೂಪಾಯಿ ಸಾಲ ಪಡೆದು ಮರುಪಾವತಿಸಿದವರು 20,000 ರೂಪಾಯಿ ಸಾಲ ಪಡೆಯಬಹುದಾಗಿದೆ. ಹಾಗೆಯೇ 20,000 ರೂಪಾಯಿ ಸಾಲ ಪಡೆದವರು ಸಕಾಲದಲ್ಲಿ ಪಾವತಿ ಮಾಡಿದವರು 50,000 ರೂಪಾಯಿ ಸಾಲ ಪಡೆಯಲು ಅರ್ಹರು. ಈ ಯೋಜನೆಯ ಅಂಕಿಅಂಶಗಳನ್ನು ನೋಡುವುದಾದರೆ 31 ನವೆಂಬರ್ 2023 ಅಂಕಿಅಂಶಗಳು: ಮೊದಲನೇ ಟರ್ಮ್ ಲೋನಿಗೆ ಅರ್ಹ ಅರ್ಜಿಗಳು 7,46,321, ಇದರಲ್ಲಿ ಮಂಜೂರಾದ ಅರ್ಜಿಗಳು 58,06,156, ಸಾಲ ಪಾವತಿಸಿದ ಅರ್ಜಿಗಳು 54,25,857, ಬ್ಯಾಂಕ್ನಿಂದ ವಾಪಸ್ಸಾದ ಅರ್ಜಿಗಳು 6,69,194, ಮರುಪಾವತಿಸಿದ ಸಾಲಗಳು 22,59,409. ಮೊದಲನೇ ಟರ್ಮ್ ಲೋನ್ ಅಂತಂದ್ರೆ ಇದು 10,000 ರೂಪಾಯಿಗಳದ್ದಾಗಿರುತ್ತದೆ. ಇನ್ನು ಎರಡನೇ ಟರ್ಮ್ ಲೋನ್, ಇದರ ಅಂಕಿಅಂಶಗಳನ್ನು ನೋಡುವುದಾದರೆ ಅರ್ಹ ಅರ್ಜಿಗಳು 20,80,969, ಮಂಜೂರಾದ ಅರ್ಜಿಗಳು 16,20,876, ಸಾಲ ಬಟವಾಡೆ ಆದ ಅರ್ಜಿಗಳು 15,10,347, ಬ್ಯಾಂಕ್ನಿಂದ ಹಿಂದಿರುಗಿಸಿದ್ದಂತಹ ಅರ್ಜಿಗಳು 2,55,083, ಸಾಲ ಮರುಪಾವತಿ ಮಾಡಲಾದಂತಹ ಅರ್ಜಿಗಳು 2,59,639. ಇದು ಎರಡನೇ ಟರ್ಮ್ ಲೋನ್ ಅಥವಾ 20,000 ರೂಪಾಯಿ ಸಾಲದ ಅಂಕಿಅಂಶಗಳು. ಇನ್ನು ಮೂರನೆಯ ಟರ್ಮ್ ಲೋನ್ ಅಥವಾ 50,000 ರೂಪಾಯಿ ಸಾಲದ ಅಂಕಿಅಂಶಗಳನ್ನು ನೋಡುವುದಾದರೆ ಇದರಲ್ಲಿ ಅರ್ಹ ಅರ್ಜಿಗಳು 2,29,124, ಮಂಜೂರಾದ ಅರ್ಜಿಗಳು 1,99,392, ಸಾಲ ಪಾವತಿ ಮಾಡಬೇಕಾದ ಅರ್ಜಿಗಳು 1,88,162, ಬ್ಯಾಂಕ್ನಿಂದ ಹಿಂದಿರುಗಿಸಿದಂತಹ ಅರ್ಜಿಗಳು 13,585. ಈ ಮೂರನೇ ಟರ್ಮ್ ಲೋನು ಇನ್ನೂ ತನಕ ಯಾವುದೇ ಸಾಲ ಮರುಪಾವತಿಯನ್ನು ಮಾಡಿಲ್ಲ. ಯಾಕಂದ್ರೆ ಈ ಯೋಜನೆಯು 2024 ತನಕ ಇರುವುದರಿಂದ ಯಾವುದೇ ರೀತಿಯ ಮೂರನೇ ಟರ್ಮ್ ಲೋನು ಮರುಪಾವತಿ ಆಗಿಲ್ಲ. ಧನ್ಯವಾದಗಳು.
1: ಇದುವರೆಗೂ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ

ಸ್ವನಿಧಿ ಯೋಜನೆ ಕುರಿತು ಮಾತನಾಡಿದವರು ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಪ್ರಗತಿಪಥ ಕೇಳಿದಿರೇ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ, ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ 2020 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು, ಈ ಯಶಸ್ಸು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಅವರು ಹೇಳಿದರು. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದೂನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ದ ನೌಕೆಗಳನ್ನು ಸೇರ್ಪಡೆಗೊಳಿಸುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನೂ 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದರು. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2500 ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು. ಪಶ್ಚಿಮ ಏಷ್ಯಾದ ಯುದ್ದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೋಲಿಂಗ್ ಆದ್ಯತೆ ನೀಡುವುದು ಹಾಗೂ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸುವುದಾಗಿ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದು ಹೇಳಿದರು.
1: पश्चिम एशिया में बनी युद्ध की स्थितियों को देखते हुए मैंने देशवासियों से कहा था कुछ समय के लिए सोना खरीदने से बचें, कि विदेश में छुट्टियां मनाने से बचें, कार पुलिंग को भी बढ़ावा देने की अपील की थी, किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था. मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं.
0: ಮಹಾರಾಷ್ಟದ ನಾಂದೇಡ್ ಜಿಲ್ಲೆಯ ಪೆಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ

0: ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲ ಆರ್ಮಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಬೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಡೊಮಿನಿಕ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಘಾಲಯದ ಜೀವಂತ ಬೇರು ಸೇತುವೆಗಳ ವೈಶಿಷ್ಟ್ಯವನ್ನು ವಿವರಿಸಿದ ಪ್ರಧಾನಿ, ಅವುಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಜಾಲಕ್ಕೆ ಸೇರಿಸಲು ಭಾರತ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಈ ಸೇತುವೆಗಳ ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯಗಳು ಮತ್ತು ಪದ್ಮ ಪ್ರಶಸ್ತಿ ಪುರಸ್ಕೃತ ಹ್ಯಾಲಿ ವಾರ್ಜಿ ಅವರ ಕೊಡುಗೆಯನ್ನು ಶ್ಲಾಘಿಸಿದರು. ಮಧ್ಯಪ್ರದೇಶದ ರಾಜಗಢ ಜಿಲ್ಲೆಯ ಮಹಿಳೆಯರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿಸರ ಸ್ನೇಹಿ ಇಟ್ಟಿಗೆಗಳಾಗಿ ಪರಿವರ್ತಿಸಿ ಸಾರ್ವಜನಿಕ ಬಳಕೆಗೆ ಒದಗಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಜನಸಹಭಾಗಿತ್ವವೇ ಪ್ರಮುಖ ಶಕ್ತಿಯಾಗಿದ್ದು ಕ್ಯಾಚ್ ದ ರೈನ್ ಅಭಿಯಾನದಡಿ ಮಹಿಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆರಂಭಗೊಂಡಿದೆ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಈ ಅಭಿಯಾನವನ್ನು ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಹಾಗೂ ವಿಶೇಷ ಲಸಿಕಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತಿದೆ. ನಾಳೆಯಿಂದ ಜುಲೈ 1ರವರೆಗೆ ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಲಸಿಕೆ ನೀಡಲಿದ್ದಾರೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗಬಾರದೆಂದು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಗಣ್ಯರು ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ ಅವರು, ಮಾದಕ ದ್ರವ್ಯ ವ್ಯಸನದಿಂದ ದೂರವಿರುವಂತೆ ಹಾಗೂ ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಆಡಿರುವ 4 ಪಂದ್ಯಗಳಲ್ಲಿ 3 ಗೆಲುವುಗಳೊಂದಿಗೆ ಗುಂಪು ಎ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಮತ್ತೊಂದೆಡೆ ಆಸ್ಟ್ರೇಲಿಯಾ ತಂಡ ಆಡಿರುವ ಎಲ್ಲಾ 4 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸೆಮಿಫೈನಲ್ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ

0: ಭಾರತ ತಂಡ ಇದುವರೆಗೆ ಅಜೇಯವಾಗಿರುವ ಆಸ್ಟ್ರೇಲಿಯಾ ವಿರುದ್ದ ಗೆಲುವು ಸಾಧಿಸುವ ಗುರಿಯೊಂದಿಗೆ ಕಣಕ್ಕಿಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಜಮಖಂಡಿ ತಾಲೂಕು ನವಲ್ಗಿಯ ಹನುಮಂತ್ ಬರ್ಗಾಲ್ ಮತ್ತು ಸಂಗಡಿಗರಿಂದ ಕಣಿವಾದನ.

0: ಇದುವರೆಗೆ ಜಮಖಂಡಿ ತಾಲೂಕು ನವಲ್ಗಿಯ ಹನುಮಂತ್ ಬರ್ಗಾಲ್ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ.
1: ನಡೆ ನುಡಿ
2: ನಡೆ ನುಡಿ
1: ನಡೆ ನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಾಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸಾಪ್ ಸಂದೇಶವನ್ನು ಕಳಿಸಬೇಕಾ, ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142. ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಈ ತಿಂಗಳೆಲ್ಲ ನಾನು ಶಿಕ್ಷಣದ ಕುರಿತು ಮಾತನಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ? ಈ ಶಿಕ್ಷಣ ಅನ್ನುವಂಥದ್ದು ನಮ್ಮೆಲ್ಲರ ಬದುಕುಗಳಲ್ಲಿ ಹೊಸ ಬೆಳಕನ್ನು ಮೂಡಿಸುವಂತಹ ಅಂಶವಾಗಿದೆ ಕಣ್ರಿ. ಏನ್ ಗೊತ್ತಾ, ಈ ಶಿಕ್ಷಣವು ಕೇವಲ ಜ್ಞಾನವನ್ನ ನೀಡುವಂಥ ಸಾಧನವಲ್ಲ, ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನ ರೂಪಿಸುವಂಥ ಶಕ್ತಿಯಾಗಿದೆ. ಒಬ್ಬ ವ್ಯಕ್ತಿ ಹೇಗೆ ಯೋಚಿಸ್ತಾನೆ, ಹೇಗೆ ಮಾತಾಡ್ತಾರೆ, ಹೇಗೆ ನಡೆದುಕೊಳ್ತಾರೆ ಮತ್ತು ಸಮಾಜದಲ್ಲಿ ತನ್ನನ್ನು ಹೇಗೆ ಪರಿಚಯಿಸಿಕೊಳ್ಳುತ್ತಾರೆ ಎಂಬುದನ್ನು ಈ ಶಿಕ್ಷಣ ನಿರ್ಧರಿಸ್ತದೆ. ಆದ್ದರಿಂದ ಈ ಶಿಕ್ಷಣವು ವ್ಯಕ್ತಿತ್ವ ನಿರ್ಮಾಣದ ಮೂಲ ಅಡಿಪಾಯವಾಗಿದೆ, ಒಂದು ಸಾಲಿಡ್ ಫೌಂಡೇಶನ್ ಎಂಬುದಾಗಿ ಹೇಳ್ಬೋದು. ವಿಶೇಷವಾಗಿ ಶಿಸ್ತು, ಗೌರವ, ನೈತಿಕತೆ ಮತ್ತು ನಾಯಕತ್ವದ ದೃಷ್ಟಿಯಿಂದ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವವಾಗಿದೆ. ಮೊದಲಿಗೆ ಶಿಕ್ಷಣವು ಶಿಸ್ತನ್ನು ಕಲಿಸ್ತದೆ. ಶಿಸ್ತು ಎಂದರೆ ಸಮಯಕ್ಕೆ ಮಹತ್ವವನ್ನು ನೀಡುವುದು, ನಿಯಮಗಳನ್ನು ಪಾಲಿಸುವುದು ಮತ್ತು ಜೀವನವನ್ನು ಕ್ರಮಬದ್ಧವಾಗಿ ನಡೆಸುವುದು. ನಮ್ಮಲ್ಲಿ ಒಂದು ಅಬ್ರಿವಿಯೇಷನ್ನ ಉಪಯೋಗಿಸ್ತೇವೆ, ISTE, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಆದರೆ ಅದನ್ನು ನಾವು ಅನೇಕ ಬಾರಿ ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. 9 ಗಂಟೆಗೆ ಅಂದರೆ 9:30, 10 ಗಂಟೆ 10:30, ಹೀಗೆ ನಡೆಯುವಂಥದ್ದಾಗಿರ್ತದೆ. ನಿಯಮನ ಯಾರು ನನಗೆ ರೂಲ್ಸ್ ಹಾಕೋದು ಅನ್ನುವಂಥ ಪ್ರಶ್ನೆಗಳನ್ನು ಹಾಕ್ತೇವೆ. ಕ್ರಮಬದ್ಧವಾಗಿ ನಮ್ಮ ಜೀವನಗಳನ್ನು ಸಾಗಿಸುವಲ್ಲಿ ನಾವು ಆಸಕ್ತಿಯನ್ನೇ ತೋರಿಸೋದಿಲ್ಲ. ಈಗ ಈ ಶಾಲೆ ಮತ್ತು ಕಾಲೇಜು ಜೀವನದಲ್ಲಿ ವಿದ್ಯಾರ್ಥಿಗಳು ಸಮಯ ಪಾಲನೆ, ಈ ಹೋಮ್ವರ್ಕನ್ನು ಪೂರ್ಣಗೊಳಿಸುವುದು, ಪರೀಕ್ಷೆಗಳ ತಯಾರಿ ಮತ್ತು ನಿಯಮಗಳನ್ನು ಪಾಲಿಸುವುದನ್ನು ಕಲಿಯುತ್ತಾರೆ. ಎಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲವನ್ನು ನಮಗೆ ಈ ಶಾಲೆ ಕಾಲೇಜುಗಳಿಂದ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಸಿಗುತ್ತದೆ. ಈ ಸಣ್ಣ ಅಭ್ಯಾಸಗಳು ಮುಂದಿನ ಜೀವನದಲ್ಲಿ ದೊಡ್ಡ ಶಿಸ್ತಿನ ರೂಪವನ್ನು ಪಡೆಯುವಲ್ಲಿ ಸಹಾಯ ಮಾಡ್ತದೆ. ಕಣ್ರೆ, ಶಿಸ್ತು ಇಲ್ಲದ ವ್ಯಕ್ತಿ ತನ್ನ ಜೀವನದಲ್ಲಿ ಗೊಂದಲವನ್ನು ಎದುರಿಸುತ್ತಾನೆ. ಆದರೆ ಶಿಸ್ತಿನ ವ್ಯಕ್ತಿ ತನ್ನ ಗುರಿಗಳನ್ನು ಸುಲಭವಾಗಿ ಸಾಧಿಸುವಲ್ಲಿ ಸಹಾಯ ಮಾಡ್ತದೆ. ಆದ್ದರಿಂದ ಶಿಕ್ಷಣವು ವ್ಯಕ್ತಿಯನ್ನು ನಿಯಮಬದ್ಧ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ರೂಪಿಸ್ತದೆ. ಈ ಶಿಕ್ಷಣವು ಗೌರವವನ್ನು ಕೂಡ ಬೆಳೆಸ್ತದೆ. ನಾವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಓದಿಲ್ಲ ಅಂದರೆ ಜನರು ನಮ್ಮನ್ನ ಹೇಗೆ ನೋಡ್ತಾರೆ? ಈ ಗೌರವ ಎಂದರೆ ಇತರರನ್ನು ಅವರ ಸ್ಥಾನಮಾನ, ವಯಸ್ಸು ಅಥವಾ ಹಿನ್ನೆಲೆಯನ್ನು ಪರಿಗಣಿಸದೆ ಮಾನವೀಯತೆಯನ್ನು

ಮಾನವೀಯತೆಯಿಂದ ಕಾಣುವಂಥದ್ದು. ಆ ಮಾನವೀಯತೆಯನ್ನು ನಮಗೆ ಶಿಕ್ಷಣ ಹೇಳಿಕೊಡ್ತದೆ. ಶಿಕ್ಷಣ ಪಡೆದಂಥ ವ್ಯಕ್ತಿ ತನ್ನ ಶಿಕ್ಷಕರು, ಹಿರಿಯರು ಮತ್ತು ಸಹಪಾಠಿಗಳನ್ನು ಗೌರವದಿಂದ ಕಾಣ್ತಾರೆ. ಅದೇ ರೀತಿ ಅವರು ವಿಭಿನ್ನ ಅಭಿಪ್ರಾಯಗಳು ಮತ್ತು ಸಂಸ್ಕೃತಿಗಳನ್ನು ಸಹ ಗೌರವಿಸಲು ಕಲಿಯುತ್ತಾರೆ. ಗೌರವದ ಮನೋಭಾವವು ಸಮಾಜದಲ್ಲಿ ಶಾಂತಿ ಮತ್ತು ಸಹಕಾರವನ್ನು ಹೆಚ್ಚಿಸಿ ಏಕತೆಯನ್ನು ಸಹ ಅದು ಹೆಚ್ಚಿಸುವಂಥದ್ದಾಗಿರ್ತದೆ. ಗೌರವವಿಲ್ಲದ ಸಮಾಜದಲ್ಲಿ ನೀವು ನೋಡಿ, ಅಲ್ಲೇ ಜಾಸ್ತಿ ಸಂಘರ್ಷ, ಗೊಂದಲ ಜಾಸ್ತಿ. ಆದರೆ ಗೌರವಪೂರ್ಣ ಸಮಾಜದಲ್ಲಿ ಒಗ್ಗಟ್ಟು ಬೆಳೆಯುತ್ತದೆ. ಸೊ ಈ ಶಿಕ್ಷಣ ಅನ್ನುವಂಥದ್ದು ಗೌರವವನ್ನು ಹೆಚ್ಚಿಸುವಂತಹ ಅಂಶವಾಗಿದೆ. ಮೂರನೇದಾಗಿ, ಶಿಕ್ಷಣವು ನೈತಿಕತೆಯನ್ನು ರೂಪಿಸ್ತದೆ. ಈ ನೈತಿಕತೆ ಅಂದರೆ ಸರಿ ಮತ್ತು ತಪ್ಪಿನ ನಡುವಿನ ವ್ಯತ್ಯಾಸವನ್ನು ಅರಿತು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವ ಶಕ್ತಿ. ಇಲ್ಲಿ ನೋಡಿ, ಕೇವಲ ಸರಿ ತಪ್ಪಿನ ವ್ಯತ್ಯಾಸವನ್ನು ಅರಿಯುವುದು ಮಾತ್ರವೇ ಅಲ್ಲ, ಯಾವುದನ್ನು ಆಯ್ಕೆ ಮಾಡ್ತೇವೆ ಆ ಶಕ್ತಿ ನೈತಿಕತೆಯಾಗಿದೆ. ಈ ಶಿಕ್ಷಣವು ವ್ಯಕ್ತಿಗೆ ಸತ್ಯತೆ, ನ್ಯಾಯ, ಹೊಣೆಗಾರಿಕೆ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳನ್ನು ಕಲಿಸ್ಕೊಡ್ತದೆ. ಕಣ್ರಿ, ಏನು ಗೊತ್ತಾ, ಈಗ ನಾನು ಎಷ್ಟೊಂದೆಲ್ಲ ಜ್ಞಾನ ಪಡೆದು ಎಷ್ಟೊಂದೆಲ್ಲ ಸರ್ಟಿಫಿಕೇಟ್ಗಳು ತಗೊಂಡು ನನ್ನಲ್ಲಿ ಇಂಟಿಗ್ರಿಟಿ ಅಥವಾ ಆನೆಸ್ಟಿ ಅಥವಾ ನನ್ನಲ್ಲಿ ನಿಷ್ಠೆ, ನಿಯತ್ತು ಇದೆಲ್ಲ ಇಲ್ಲದೆ ಹೋದರೆ ಏನು ಓದಿ ಏನು ಉಪಯೋಗ ಅಂತ ಮಾತುಗಳು ಕೇಳ ಸಿಗ್ತದ? ಈ ನೈತಿಕತೆ ಇಲ್ಲದ ಜ್ಞಾನ ಅಪಾಯಕಾರಿಯಾಗಿರ್ತದೆ. ಆದರೆ ನೈತಿಕತೆಯೊಂದಿಗೆ ಇರುವ ಜ್ಞಾನ ಸಮಾಜಕ್ಕೆ ಆಶೀರ್ವಾದವಾಗ್ತದೆ. ಇವಾಗ ರೋಡಲ್ಲಿ ಯಾರ್ದೋ ಒಂದು ಕಾಸು ಬಿದ್ದಿತ್ತು, ಆ ಕಾಸನ್ನು ಓ ನನಗೆ ಸಿಕ್ಕಿದ್ದು ಎತ್ತಿಟ್ಕೊಳ್ತೇವ? ಅಥವಾ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ನಮ್ಮ ಕಣ್ಣು ಕಾಣಿಸೋ ಹಾಗೆ ಬಿದ್ದಿರತ್ತಾ, ಅವ್ರಿಗೆ ವಾಪಸ್ ಕೊಡಲಿಕ್ಕೆ ಸಾಧ್ಯವ? ಇವಾಗ ಅವರು ನನ್ನ ಗಾಡೀಲಿ ಬಂದಿರ್ತಾರೆ, ನನ್ನ ಗಾಡಿನಲ್ಲಿ ಅವ್ರು ಫೋನ್ ಬಿಟ್ಟೋಗಿರ್ತಾರೆ, ಸೊ ನಾನು ಫೋನ್ ಅವ್ರಿಗೆ ಹಿಂತಿರುಗಿಸ್ತೇನೆ ಅಥವಾ ಸಿಮ್ ಕಾರ್ಡ್ನ ತೆಗೆದಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಫುಲ್ ಫ್ಲ್ಯಾಶ್ ಮಾಡಿಸಿ ಓ ಒಳ್ಳೆ ಫೋನ್ ಸಿಕ್ತಪ್ಪ ನಾನು ಇಟ್ಕೊಳ್ತೇನ? ಇದೆಲ್ಲವನ್ನು ನಾವು ಆಲೋಚನೆ ಮಾಡಬೇಕು. ಏನು ಗೊತ್ತಾ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಶಿಕ್ಷಣವನ್ನು ಪಡೆದಿದ್ದರೂ ಸುಳ್ಳು ಅಥವಾ ಅನ್ಯಾಯವನ್ನು ಆಯ್ಕೆ ಮಾಡಿದರೆ ಶಿಕ್ಷಣ ಹೆಂಗೆ ಅರ್ಥ ಕೊಡುತ್ತೆ ಹೇಳಿ? ಎಲ್ಲೋ ಒಂದು ರೀತಿಯಲ್ಲಿ ಅಪೂರ್ಣವಾಗಿರೋದಿಲ್ವ? ಹೇಗೆ ಒಬ್ಬ ಮನುಷ್ಯನು ಆ ವ್ಯಕ್ತಿಯನ್ನು ನಂಬಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಈ ನೈತಿಕತೆ ಅನ್ನುವಂಥದ್ದಿದೆಯಲ್ಲ, ಏನನ್ನು ಆಯ್ಕೆ ಮಾಡ್ತೇವೆ ಆ ಶಕ್ತಿ ಇದಾಗಿರ್ತದೆ. ಅದೇ ಇನ್ನೊಂದೆಡೆ, ನೈತಿಕತೆಯುಳ್ಳಂತಹ ವ್ಯಕ್ತಿ ಯಾವ ಸಂದರ್ಭದಲ್ಲೂ ಸರಿಯಾದ ಮಾರ್ಗವನ್ನು ಖಂಡಿತವಾಗಿ ಅನುಸರಿಸ್ತಾರೆ. ಆದ್ದರಿಂದ ಶಿಕ್ಷಣವು ವ್ಯಕ್ತಿಯ ಒಳಗಿನ ನೈತಿಕ ದಿಕ್ಕನ್ನು ರೂಪಿಸುವಂಥದ್ದಾಗಿರ್ತದೆ. ಈ ನೈತಿಕತೆ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಅನೇಕ ಮೋಸವನ್ನು ಒಡೆದು ಹಾಕಲಿಕ್ಕೆ ಸಾಧ್ಯ, ಸುಳ್ಳನ್ನು ಒಡೆದು ಹಾಕಲಿಕ್ಕೆ ಸಾಧ್ಯ, ಹೊಟ್ಟೆ ಕಿಚ್ಚನ್ನು ಒಡೆದು ಹಾಕಲಿಕ್ಕೆ ಸಾಧ್ಯ, ಹಗೆಯನ್ನು ದ್ವೇಷವನ್ನು ಹೊಡೆದು ಹಾಕಲಿಕ್ಕೆ ಸಾಧ್ಯ. ನಾವು ನಿಷ್ಠೆಯಿಂದ ನನಗೂ ಹಾನಿಯಾಗದಿರುವ ಹಾಗೆ, ಬೇರೆ ಯಾರಿಗೂ ಹಾನಿಯಾಗದಿರುವ ಹಾಗೆ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯ. ಇದನ್ನು ನಿಜವಾದಂಥ ಶಿಕ್ಷಣ ಕೊಡುವುದಕ್ಕೆ ಸಾಧ್ಯ. ಕಣ್ರಿ, ನಾಲ್ಕನೇದಾಗಿ, ಶಿಕ್ಷಣವು ನಾಯಕತ್ವ ಗುಣಗಳನ್ನು ಬೆಳೆಸ್ತದೆ. ಇತರರಿಗೆ ಮಾರ್ಗದರ್ಶನ ನೀಡುವಂಥ ಸಾಮರ್ಥ್ಯ, ಸಮಸ್ಯೆಗಳನ್ನು ವಿಶ್ಲೇಷಿಸುವಂಥದ್ದು, ತರ್ಕಬದ್ಧ ನಿರ್ಧಾರಗಳನ್ನು, ತಾನೊಬ್ಬನೇ ಅಲ್ಲ ಇತರರನ್ನೂ ಸಹ ಜೊತೆಗೆ ಕರೆದುಕೊಂಡು ಹೋಗುವಂಥದ್ದೂ ಸಹ ಈ ಶಿಕ್ಷಣ ನಮಗೆ ಕೊಡುವುದಕ್ಕೆ ಸಾಧ್ಯ. ಇದರ ಜೊತೆಗೆ ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ ಹಾಗೆ ಈ ಆತ್ಮವಿಶ್ವಾಸವನ್ನು ಇದು ಹೆಚ್ಚಿಸುವಂಥದ್ದಾಗಿರ್ತದೆ. ಇದಲ್ಲದೆ ಶಿಕ್ಷಣವು ಸಂವಹನ ಕೌಶಲ್ಯಗಳನ್ನು ಸಹ ಅಭಿವೃದ್ಧಿ ಪಡಿಸ್ತದೆ. ಕೇವಲ ಒಳಗಿನ ಗುಣಗಳನ್ನು ಮಾತ್ರವೇ ಅಲ್ಲ, ಅದು ಹೊರಗಿನ ವರ್ತನೆಯಲ್ಲಿಯೂ ವ್ಯಕ್ತವಾಗ್ತದೆ. ಸರಿಯಾದ ಶಿಕ್ಷಣವನ್ನು ಪಡೆದಿರುವಂಥ ವ್ಯಕ್ತಿಯನ್ನು ನೀವು ಭೇಟಿ ಮಾಡಿ, ಡಿಫ್ರೆನ್ಸ್ ಗೊತ್ತಾಗ್ಬಿಡತ್ತೆ. ಯಾಕೆಂದರೆ ತುಂಬಿದ ಕೊಡ ತುಳುಕೋದಿಲ್ಲ, ತುಂಬಿದ ಕೂಡ ಯಾವತ್ತೂ ತುಳುಕೋದಿಲ್ಲ ಅನ್ನುವಂತಹ ಗಾದೆ ನಮಗೆ ಇಲ್ಲಿ ಕಣ್ಮುಂದೆ ಬಂದ್ಬಿಡತ್ತೆ. ಯಾಕೆ ಗೊತ್ತಾ, ಈ ಸರಿಯಾದಂತಹ ಶಿಕ್ಷಣ ಪಡೆದಂಥ ವ್ಯಕ್ತಿ ಹೇಗೆ ಮಾತನಾಡಬೇಕು, ಹೇಗೆ ಕೇಳಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು, ಇದೆಲ್ಲವನ್ನು ಅರ್ಥಿರ್ತಾರೆ. ಕೇಳುವುದರಲ್ಲಿ ತೀವ್ರವಾಗಿಯೂ, ಮಾತಾಡುವುದರಲ್ಲಿ ನಿಧಾನವಾಗಿಯೂ, ಕೋಪಿಸುವುದರಲ್ಲಿ ನಿಧಾನವಾಗಿಯೂ ಈ ಜನರಿರ್ತಾರೆ. ಅವರು ಇನ್ನೊಬ್ಬ ಮನುಷ್ಯನನ್ನು ಟ್ರೀಟ್ ಮಾಡುವಂತಹ ರೀತಿನೇ ಬೇರೆ, ಅವರು ಮಾತನಾಡಿಸುವಂತಹ ರೀತಿನೇ ಬೇರೆ, ಅವರು ಅವ್ರ ಜೊತೆ ಒಂದು ರೀತಿಯಲ್ಲಿ ಹೊಗ್ಗು ಬಳಕೆ ಮಾಡುವಂಥದ್ದೇ ಬೇರೆ. ಹಾಗಾಗಿ ಈ ಶಿಕ್ಷಣ ಮಾತನಾಡುವಂತಹ ರೀತಿಯನ್ನು, ಬೆರೆಯುವಂತಹ ರೀತಿಯನ್ನು ಹಾಗೂ ಅವರನ್ನು ನೋಡಿಕೊಳ್ಳುವಂಥ ರೀತಿಯನ್ನು ಸಹ ಬದಲಾಯಿಸುವಂಥ

ಆಗಿರ್ತದೆ. ಈ ಶಿಕ್ಷಣ ಅಷ್ಟು ಮಾತ್ರನೇ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯನ್ನು ಕೂಡ ಬೆಳೆಸ್ತದೆ. ಇದನ್ನು ನಾನು ಹೇಳುವಾಗ ನನಗೆ ಕುವೆಂಪು ಜ್ಞಾಪಕ ಆಗ್ತಾರೆ. ಈ ಕುವೆಂಪು ಅವರು ಅಷ್ಟೇ, ಅವ್ರು ಬರೆದಿರುವಂತಹ ಅನೇಕ ಪದ್ಯಗಳಲ್ಲಿ ಅಥವಾ ಅನೇಕ ಗದ್ಯ ಭಾಗಗಳಲ್ಲಿ ಮಾನವೀಯತೆ ಹಾಗೂ ಸಹಾನುಭೂತಿ ಅನ್ನುವಂಥದ್ದು ಬಹಳ ಕೆಲಸಗಳಲ್ಲಿ ಅದು ಪ್ರತಿಬಿಂಬಿಸಿದೆ. ಆ ಮಾನವೀಯತೆ ಇಲ್ಲದೆ ಹೋದರೆ ನಾವು ಮನುಷ್ಯರನ್ನ ಹೇಗೆ ಗೌರವದಿಂದ ನೋಡಲಿಕ್ಕೆ ಸಾಧ್ಯ? ಫಸ್ಟ್ ಒಬ್ಬ ಮನುಷ್ಯನನ್ನ ಮಾನವನ್ನಾಗಿ ನೋಡು ಅನ್ನುವಂಥದ್ದು ಅವ್ರ ಮಾತಲ್ಲ. ಒಬ್ಬ ಶಿಕ್ಷಣ ಪಡೆದಂತ ವ್ಯಕ್ತಿ ಇತರರ ನೋವನ್ನ ಅರ್ಥ ಮಾಡಿಕೊಳ್ಳಲು ಶಕ್ತನಾಗ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಅವರ ಜೊತೆಗೆ ನಿಂತ್ಕೊಳ್ತಾರೆ. ಅವರು ಕೇವಲ ತನ್ನ ಲಾಭಕ್ಕಾಗಿ ಮಾತ್ರನೇ ಬದುಕೋದಿಲ್ಲ. ಈ ರೀತಿಯಲ್ಲಿ ಒಬ್ಬ ಶಿಕ್ಷಣವನ್ನ ಪಡೆದಂತ ವ್ಯಕ್ತಿ, ಸಹಾನುಭೂತಿ ಮತ್ತು ಮಾನವೀಯನ್ನ ಬೆಳೆಸ್ಕೊಂಡಂತ ವ್ಯಕ್ತಿ ಯಾವತ್ತೂ ತನಗೋಸ್ಕರ ಬದುಕೋದಿಲ್ಲ ಕಣ್ರಿ. ಇತರರ ಒಳಿತಿಗೋಸ್ಕರ ಬದುಕ್ತಾರೆ, ಇತರರ ಸಹಾಯಕ್ಕೋಸ್ಕರ ಬದುಕ್ತಾರೆ. ಇಂಥ ಜನರೇ ಅನೇಕ ದೊಡ್ಡ ವ್ಯಕ್ತಿಗಳಾಗಿ ಎಲ್ಲೂ ಹೆಸರಿಗೂ ಸಹ ಬರದೆ ಬೇರೆಯವರ ಜೀವಿತದಲ್ಲಿ ಬೆಳಕನ್ನ ನೀಡುತ್ತಾ ತಮ್ಮ ಒಂದು ಜೀವಿತದಲ್ಲಿ ಮುಂದುವರಿಯುತ್ತಿರ್ತಾರೆ. ಅದು ಯಾರೇ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಅನೇಕ ಉದಾಹರಣೆಗಳಿದೆ. ನೀವೇ ಒಂದು 2 ನಿಮಿಷ ಟೈಮ್ ತಗೊಂಡ್ರೆ ನಿಮ್ಮ ಸುತ್ತಮುತ್ತ ಯಾರು ಈ ಥರ ಬದುಕ್ತಿದ್ದಾರೆ, ಇದೆಲ್ಲ ನಿಮಗೆ ಮುಂದೆ ಒಂದು ಚಿತ್ರಣದ ರೂಪದಲ್ಲಿ ಬಂದ್ಬಿಡತ್ತೆ. ಇಂತಹ ವ್ಯಕ್ತಿಗಳು, ಸರಿಯಾದಂಥ ಶಿಕ್ಷಣ ಪಡೆದಂಥ ವ್ಯಕ್ತಿ ಇತರರಿಗೋಸ್ಕರ ಬದುಕಿ ಇತರರ ಜೀವಿತಗಳನ್ನು ಇನ್ನೂ ಚೆನ್ನಾಗಿಡಿಸಲು ಸಹಾಯ ಮಾಡುವಂಥವರು ಆಗಿರ್ತಾರೆ. ಕೊನೆಯದಾಗಿ, ಶಿಕ್ಷಣವು ವ್ಯಕ್ತಿಯನ್ನು ಸಂಪೂರ್ಣವಾಗಿ ರೂಪಿಸುತ್ತದೆ. ಶಿಸ್ತು ಅವನ ಜೀವನವನ್ನು ಕ್ರಮಬದ್ಧಗೊಳಿಸುತ್ತದೆ. ಗೌರವ ಅವನನ್ನು ಸಮಾಜದಲ್ಲಿ ಒಪ್ಪಿಗೆ ಪಡೆದ ವ್ಯಕ್ತಿಯನ್ನಾಗಿ ಮಾಡ್ತದೆ. ಏ, ಅವ್ರ ಮಾತು ಕೇಳೋಣ, ಅವ್ರ ಮಾತಲ್ಲಿ ತೂಕ ಇದೆ, ಅವ್ರ ಮಾತು ಹೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ ಅನ್ನುವಂತಹ ಮಾತುಗಳು ನಿಮ್ಮ ಸುತ್ತಮುತ್ತಲು ಕೇಳಿರ್ಬೋದು. ನೈತಿಕತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತದೆ. ಓ, ಈ ಮನುಷ್ಯನಿಗೆ ಕೆಲಸ ಕೊಟ್ಟರೆ ನಾನು ಆರಾಮಾಗಿರ್ಬೋದಪ್ಪ, ನಂಬಿಕೆ, ಯಾಕೆಂದರೆ ಅವರು ಯಾವುದೇ ರೀತಿಯಲ್ಲೂ ಮೋಸ ಮಾಡೋದಿಲ್ಲ. ಮತ್ತು ನಾಯಕತ್ವವನ್ನು ಆ ವ್ಯಕ್ತಿ ಇತರರಿಗೆ ಮಾರ್ಗದರ್ಶಕನಾಗಿ ಮಾಡುತ್ತದೆ. ಅವ್ರನ್ನ ನೋಡಿದಾಗ ನಾನು ಅವ್ರ ಥರ ಆದರೆ ಚೆನ್ನಾಗಿರುತ್ತಲ್ಲ ಅನ್ನುವಂತಹ ಅನೇಕ ಬಾರಿ ಆ ಚಿತ್ರಣ ಮೂಡಿ ಬರುವಲ್ಲಿ ಈ ಶಿಕ್ಷಣ ಸಹಾಯ ಮಾಡ್ತದೆ. ಈ ಎಲ್ಲ ಗುಣಗಳು ಸೇರಿ ಒಬ್ಬ ವ್ಯಕ್ತಿಯನ್ನ ಪೂರ್ಣ ವ್ಯಕ್ತಿತ್ವ ಹೊಂದಿದ ಮಾನವನ್ನಾಗಿ ರೂಪಿಸ್ತದೆ. ಏನ್ ಗೊತ್ತಾ, ಜೂನ್ ಬಂದಿದೆ, ಅದಕ್ಕೆ ನಾನು ಎಜುಕೇಶನ್ ಬಗ್ಗೆ, ಶಿಕ್ಷಣದ ಕುರಿತು ಮಾತನಾಡ್ತಾ ಇದ್ದೀನಿ ಅಂತಲ್ಲ. ಈ ಶಿಕ್ಷಣವನ್ನ ನಾವು ಸರಿಯಾದ ರೀತಿಯಲ್ಲಿ ಪಡೆದರೆ ಅದು ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಸಮಾಜಕ್ಕೂ, ಸಮುದಾಯಕ್ಕೂ, ಎಲ್ಲ ಒಂದು ದೇಶದ ಬೆಳವಣಿಗೆಗೂ ಸಂಪೂರ್ಣವಾಗಿ ಬಲವನ್ನ ನೀಡುವಂತಹ ಅಂಶವಾಗಿರ್ತದೆ. ಹಾಗಾಗಿ ಈ ಶಿಕ್ಷಣವು ಕೇವಲ ಕಲಿಕೆಯ ಪ್ರಕ್ರಿಯೆ ಅಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಶಕ್ತಿಶಾಲಿ ಸಾಧನವಾಗಿದೆ. ಏನು, ಶಿಕ್ಷಣವಿಲ್ಲದೆ ವ್ಯಕ್ತಿತ್ವ ಅಪೂರ್ಣವಾಗಬಹುದು, ಆದರೆ ಶಿಕ್ಷಣದೊಂದಿಗೆ ವ್ಯಕ್ತಿ ಸಮಾಜದಲ್ಲಿ ಗೌರವಾನ್ವಿತ, ಜವಾಬ್ದಾರಿಯುತ ಮತ್ತು ನಾಯಕತ್ವ ಗುಣಗಳೊಂದಿಗೆ ಬೆಳೆಯುವುದಕ್ಕೆ ಸಾಧ್ಯ. ನಿಮಗೆ ಮಾತ್ರನೇ ಅಲ್ಲ, ಇಡೀ ಸುತ್ತಮುತ್ತ ಇರುವಂತಹ ಜನರಿಗೂ ಸಹ ಅದು ಸಹಾಯವನ್ನು ನೀಡುತ್ತದೆ. ನಮಸ್ಕಾರ. ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂಥ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಇದುವರೆಗೆ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಚಿತ್ರಗೀತೆಗಳು,
1: ವಚನಾಮೃತ. ಪ್ರತಿ ಸೋಮವಾರ ಹಾಗೂ ಮಂಗಳವಾರ
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ.
4: ಅರ್ಮಾನ್ ಮಲಿಕ್ ಅವರ ಸ್ವರದಲ್ಲಿ ಕೇಳಿ ಮುಂಗಾರು ಮಳೆ ಭಾಗ ಎರಡು ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಯನ್ನು ಕೇಳುವಿರಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನಾಗಿ ನಿರ್ಮಿಸುವತ್ತ ಮುನ್ನಗಬೇಕು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟೀಯ ಪೋಲಿಯೋ ಲಸಿಕಾ ದಿನ ಆಚರಣೆ. ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲಾ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲಾ ಆರ್ಮಿಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರಿಯಾದ ಮಾಹಿತಿ ಮತ್ತು ಜನಜಾಗೃತಿಯಿಂದ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ ಎಂದು ಹೇಳಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಪೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ಈ ಉಪಕ್ರಮಗಳು ಮಕ್ಕಳ ಹಾಗೂ ಮಹಿಳೆಯರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆಯನ್ನು ಒದಗಿಸುತ್ತವೆ ಎಂದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಇದರಿಂದ ಭಾರತೀಯ ಭಾಷೆಗಳು ಮತ್ತು ಪುರಾತನ ಗ್ರಂಥಗಳ ಡಿಜಿಟಲ್ ಸಂರಕ್ಷಣೆಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಡೊಮಿನಿಕನ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ಹೆಚ್ಚುತ್ತಿರುವ ಗೌರವ ಸಂತಸದ ವಿಷಯ ಎಂದು ಹೇಳಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶನ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು.
1: ಗಣೇಶ್ ಜಿ ಕಿ ಮೂರ್ತಿಯಾ ಬನಾನೆ ವಾಲೆ ಅಭಿ ಸೆ ಸಕ್ರಿಯ ಹೋ ಜಾತೆ ಹೈ ಇಸ್ಲಿಯೆ ಮೇರಾ ಆಪ್ ಸಭಿ ಸೆ ಏಕ್ ಆಗ್ರಹ ಹೈ ಕಿ ಆಪ್ಕೆ ಘರ್ ಯಾ ಆಸ್ ಪಾಸ್ ಕಿ ಜಗಹೋ ಪರ್ ಗಣಪತಿ ಬಪ್ಪಾ ಕಿ ಜೋ ಮೂರ್ತಿ ಸ್ಥಾಪಿತ ಹೋ ವೋ ಹಮಾರೆ ದೇಶ್ ಕಿ ಮಿಟ್ಟಿ ಸೆ ಬನಿ ಹೋ ವೋ ಹಮಾರೆ ಅಪ್ನೆ ಕುಮಾರೋ ಔರ್ ಸ್ಥಾನೀಯ ಕಲಾಕಾರೋ ಕೆ ಹಾಥೋ ತಯಾರ್ ಹುಯಿ ಹೋ ಮಿಟ್ಟಿ ಕಿ ಮೂರ್ತಿಯಾ ಪೂಜಾ ಕೆ ಬಾದ್ ಸಹಜ ರೂಪ ಸೆ ಪಾನಿ ಮೇ ವಿಲೀನ್ ಹೋ ಜಾತಿ ಹೈ ಇಸ್ಸೆ ಹಮಾರಿ ನದಿಯಾ ತಾಲಾಬೋ ಔರ್ ಪರ್ಯಾವರಣ ಕಿ ರಕ್ಷಾ ಹೋತಿ ಹೈ.
0: ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಜಿಮಖಾನ ಮೈದಾನದಲ್ಲಿ ಹುಬ್ಬಳ್ಳಿಯ ರೋಟರಿ ಕ್ಲಬ್ ಹಾಗೂ ಹುಬ್ಬಳ್ಳಿಯ ಎಂಎನ್ಆರ್ ಫೌಂಡೇಶನ್ ಆಯೋಜಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯನ್ನು ಕೇಂದ್ರ ಸಚಿವ

0: ಪ್ರಹ್ಲಾದ್ ಜೋಶಿ ಆಲಿಸಿದರು. ನಂತರ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಗಳು ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳು ಮತ್ತು ನಾಗರಿಕರ ಅಪ್ರತಿಮ ಸಾಧನೆಗಳನ್ನು ನಮ್ಮ ಮುಂದೆ ಅನಾವರಣಗೊಳಿಸಿದವು. ದೇಶವಾಸಿಗಳೊಂದಿಗೆ ನೇರ ಸಂಪರ್ಕ ಸಾಧಿಸುವ ಈ ಕಾರ್ಯಕ್ರಮವು ದೇಶದ ಪ್ರಗತಿಯ ಯಶೋಗಾಥೆಯಾಗಿದೆ. ಈ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿಯವರು ಪ್ರಸ್ತಾಪಿಸಿದ ಸ್ಥಳೀಯ ಆವಿಷ್ಕಾರಗಳು ಪರಿಸರ ಸಂರಕ್ಷಣೆ, ಕೃಷಿ, ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ, ಯುವಶಕ್ತಿ, ಕೌಶಲ್ಯಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಜಲ ಸಂರಕ್ಷಣೆ, ಸ್ವಚ್ಛತೆ, ಪ್ರವಾಸೋದ್ಯಮ, ಕ್ರೀಡೆ, ಡಿಜಿಟಲ್ ಇಂಡಿಯಾ ಹಾಗೂ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ಹಾಗೂ ಸಾಮಾನ್ಯ ಜನರ ಅಸಾಮಾನ್ಯ ಪ್ರತಿಭೆಗಳನ್ನು ಗುರುತಿಸಿ ಇಡೀ ದೇಶಕ್ಕೆ ಅವರ ಪರಿಚಯ ಮಾಡಿಕೊಡುವ ಪ್ರಧಾನಿಯವರ ಈ ಶೈಲಿ ಪ್ರತಿಯೊಬ್ಬರ ಭಾರತೀಯನಲ್ಲೂ ಸ್ಫೂರ್ತಿಯಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಶಾಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನಾಗಿ ನಿರ್ಮಿಸುವತ್ತ ಮುನ್ನುಗ್ಗಬೇಕು ಎಂದು ಭಾರತದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಬೆಂಗಳೂರಿನ ಶ್ರೀ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್, ಐಪಿಎಸ್ ಸಚಿನ್ ಗೋರ್ಪಡೆ, ಆಂಧ್ರಪ್ರದೇಶ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ಮಾತನಾಡಿ ನಶಾಮುಕ್ತ ಭಾರತದ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಅವರು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಹಾಗೂ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟವಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು.
4: Rajiv Gandhi University of Health Sciences has played a vital role in strengthening health education, research and public health services, contributing immensely to the well-being of the society. I am very proud that a university of ours is making the maximum number of doctors to serve the society. It has played a transformative role in saving generations of healthcare professionals.
0: ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ರೂಪಿಸಿದ್ದು, ರಾಜ್ಯದ ಎಲ್ಲಾ ಭಾಗದ ಪೋಷಕರು 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು. ಆರೋಗ್ಯಕರ ಕುಟುಂಬದಿಂದ ಆರೋಗ್ಯಕರ ರಾಜ್ಯ ಹಾಗೂ ದೇಶ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಶಿವಕುಮಾರ್ ಅವರು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಾನುವಾರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 36,686 ಲಸಿಕಾ ಕೇಂದ್ರಗಳು, 988 ಸಂಚಾರಿ ಕೇಂದ್ರಗಳು, 2,125 ಮುಖ್ಯ ಕೇಂದ್ರಗಳು ಸೇರಿದಂತೆ ಒಟ್ಟು 114,213 ಲಸಿಕಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದು, ಅನೇಕ ಎನ್ಜಿಒಗಳು ಅಭಿಯಾನಕ್ಕೆ ಕೈಜೋಡಿಸಿ ದೇಶ ಸೇವೆಯ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವುದು ಸಂತೋಷದ ತಂದಿದೆ ಎಂದು ಶುಭ ಕೋರಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 28ರಂದು ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿರುವ ಒಂದು ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಿದ್ದು, ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಿದೆ. ರಾಜ್ಯದ ಎಲ್ಲಾ ಆಸ್ಪತ್ರೆ, ಅಂಗನವಾಡಿಗಳಲ್ಲದೆ ಗುಡ್ಡಗಾಡು

0: ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜೂನ್ 28ರಿಂದ ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿ ಮಂಡ್ಯ ಜಿಲ್ಲೆಯನ್ನು ಪೋಲಿಯೋ ಮುಕ್ತ ಜಿಲ್ಲೆಯಾಗಿ ಮಾಡಬೇಕು ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟೀಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದು ಹಾವೇರಿ ವಿಧಾನಸಭಾ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ ನಿರ್ಮಿಸುವತ್ತ ಮುನ್ನುಗ್ಗಬೇಕು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟೀಯ ಪೋಲಿಯೋ ಲಸಿಕೆ ದಿನ ಆಚರಣೆ. ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ ಹೊಸ ಚಿತ್ರಗೀತೆಗಳು.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಂಥೋನಿ ದಾಸನ್ ಇವರ ಸ್ವರದಲ್ಲಿ ಕೇಳಿ ಎಕ್ಕ ಚಿತ್ರದ ಗೀತೆ.

ಇದುವರೆಗೆ ಹೊಸ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 3:50. ನಮ್ಮ ನಿಲಯದ ಮಧ್ಯಾಹ್ನದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಸಂಜೆಯ ಪ್ರಸಾರ ಕಾರ್ಯ ತರಂಗಾಂತರ 397.16 meters ಅಥವಾ 765 kHz ಗಂಟೆ 30 ನಿಮಿಷಕ್ಕೆ ಟೀ ಟೈಮ್ ಚಿತ್ರಗೀತೆಯೊಂದಿಗೆ ಆರಂಭವಾಗುತ್ತದೆ. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಆಲಿಸಬಹುದು. ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:35. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಶ್ರೋತೃ ಬಾಂಧವರೇ, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ SDM ಡಾಕ್ಟರ್,
2: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ OBG ಫಿಸಿಯೋಥೆರಪಿ, SDM ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು PCOS ಕಾರಣದಿಂದ ಇರಬಹುದು.

0: ಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಎರಡು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಸ್ವತಃ ತಾವೇ ಹಾಕಿ ಚಾಲನೆಯನ್ನು ನೀಡಿದರು. ಗೌರವಾನ್ವಿತ ಕರ್ನಾಟಕದ ರಾಜ್ಯಪಾಲರು ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆದ ಥಾವರ್ಚಂದ್ ಗೆಹ್ಲೋಟ್ ಅವರು ಮಾತನಾಡಿ ವಿಶ್ವವಿದ್ಯಾಲಯದ ಸಾಧನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಸ್ತುತ ದೇಶದ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಯುವಜನತೆಯ ಸಂಖ್ಯೆಯೇ ಹೆಚ್ಚಾಗಿದೆ. ಹಾಗಾಗಿ ಯುವಶಕ್ತಿಗೆ ಸರಿಯಾದ ಶಿಕ್ಷಣ ದೊರೆತು ರಾಷ್ಟ್ರ ಸೇವೆಯ ಹೊಸ ದಿಶೆ ಸಿಕ್ಕಿದಲ್ಲಿ ವಿಕಸಿತ ಭಾರತಕ್ಕೆ ವೇಗವು ಸಿಗಲಿದೆ ಎಂದರು. ಹಾಗಾಗಿ ಯುವಜನತೆ ನಶಾಮುಕ್ತ ಭಾರತಕ್ಕೆ ಸಂಕಲ್ಪ ಮಾಡಬೇಕು ಎಂಬ ಕರೆಯನ್ನು ನೀಡಿದರು.
1: ಆಜ್ ಕಾ ಯಹ ಸಮಾರೋಹ ಯಹ ಸಂದೇಶ ದೇತಾ ಹೈ ಕಿ ಚಿಕಿತ್ಸಾ ಶಿಕ್ಷಾ ಕಾ ಉದ್ದೇಶ ರೋಗೋ ಕಾ ಉಪಚಾರ ಕರನೆ ಕೆ ಸಾಥ್ ಸಾಥ್ ಸಮಾಜ ಕೋ ಸ್ವಸ್ಥ ಜಾಗರೂಕ ಔರ್ ನೈತಿಕ ರೂಪ ಸೆ ಸಶಕ್ತ ಬನಾನಾ ಭೀ ಹೈ. ಭಾರತ ಯುವಾಓ ಕಾ ದೇಶ ಹೈ. ಆಜ್ ಹಮಾರಿ ಲಗಭಗ 65% ಆಬಾದಿ ಜನಸಂಖ್ಯಾ 35 ವರ್ಷ ಸೆ ಕಮ್ ಆಯು ಕಿ ಹೈ. ಯಹೀ ಯುವಾ ಶಕ್ತಿ ಭಾರತ ಕಿ ಸಬ್ಸೆ ಬಡಿ ಪೂಂಜಿ ಹೈ. ಯದಿ ಇಸ್ ಊರ್ಜಾ ಕೋ ಶಿಕ್ಷಾ ಕೌಶಲ್ ನವಾಚಾರ ಅನುಸಂಧಾನ ಔರ್ ರಾಷ್ಟ್ರ ಸೇವಾ ಕಿ ದಿಶಾ ಮಿಲೆ ತೋ ವಿಕಸಿತ ಭಾರತ 2047 ಕಾ ಲಕ್ಷ್ಯ ಪ್ರಾಪ್ತ ಕರ್ನಾ ಬಹುತ್ ಆಸಾನ್ ಹೋಗಾ. ಇಸ್ಲೇ ಯುವಾಓ ಕೋ ಸ್ವಚ್ಛ ಸಂಸ್ಕಾರಿತ ಜಾಗರೂಕ ಔರ್ ನಶಾ ಮುಕ್ತ ಬನಾನಾ ಹಮ್ ಸಭಿ ಕಿ ಸಾಮೂಹಿಕ ಜಿಮ್ಮೇದಾರಿ ಹೈ. ಸ್ವಚ್ಛ ಯುವಾ ಹೀ ಸಶಕ್ತ ಭಾರತ ಔರ್ ವಿಕಸಿತ ಭಾರತ ಕಿ ಆಧಾರಶಿಲಾ ಹೈ. ನಶಾ ವ್ಯಕ್ತಿಗತ ಸಮಸ್ಯಾ ಕೆ ಸಾಥ್ ಸಾಥ್ ಸಾಮಾಜಿಕ ಆರ್ಥಿಕ ಔರ್ ಸ್ವಾಸ್ಥ್ಯ ಸಂಬಂಧಿ ಚುನೌತಿ ಭೀ ಹೈ. ನಶಾ ವ್ಯಕ್ತಿ ಕಿ ಮಾನಸಿಕತಾ ಕೋ ಪ್ರಭಾವಿತ ಕರ್ತಾ ಹೈ, ಪರಿವಾರೋ ಕೋ ವಿಖಂಡಿತ ಕರ್ತಾ ಹೈ ಔರ್ ಸಮಾಜ ಮೇ ಅಸಂತುಲನ ಏವಂ ಅಪರಾಧ ಕೋ ಬಡಾವಾ ದೇತಾ ಹೈ. ಇಸ್ಲೇ ಮಾನ್ಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ನಶಾ ಮುಕ್ತ ಭಾರತ ಕಾ ಸಂಕಲ್ಪ ಏಕ ಅಭಿಯಾನ ಕೆ ಸಾಥ್ ಸಾಥ್ ರಾಷ್ಟ್ರೀಯ ಅವಶ್ಯಕತಾ ಭೀ ಹೈ. ಕಿಸಿ ಭೀ ಪರಿವರ್ತನ ಕಿ ಶುರುವಾತ್ ಸಂಕಲ್ಪ ಸೆ ಹೋತಿ ಹೈ ಔರ್ ಉಸ್ಕಿ ಸಫಲತಾ ಜನ ಭಾಗೀದಾರಿ ಸೆ ಹೋತಿ ಹೈ. ಆಜ್ ಯಹಾಂ ಉಪಸ್ಥಿತ ಪ್ರತ್ಯೇಕ ವ್ಯಕ್ತಿ ಇಸ್ ಪರಿವರ್ತನ ಕಾ ಸಕ್ರಿಯ ಭಾಗೀದಾರ ಹೈ. ಮೇ ಆಪ್ ಸಭಿ ಸೆ ಆಗ್ರಹ ಕರ್ತಾ ಹೂಂ ಕಿ ಆಪ್ ಸ್ವಯಂ ನಶೆ ಸೆ ದೂರ ರಹೆ, ಅಪ್ನೆ ಪರಿವಾರ ಸಮಾಜ ಕೋ ನಶೆ ಸೆ ದೂರ ರಹನೆ ಕೆ ಲಿಯೆ ಜಾಗರೂಕ ಕರೆ ಔರ್ ಇಸ್ ಅಭಿಯಾನ ಕೋ ಜನ ಜನ ತಕ್ ಪಹುಂಚಾನೆ ಮೇ ಸಕ್ರಿಯ ಭೂಮಿಕಾ ನಿಭಾಯೆ. ಆಯೇ ಹಮ್ ಸಬ್ ಮಿಲ್ಕರ್ ಯಹ ಸಂಕಲ್ಪ ಲೆ ಕಿ ಹಮ್ ಕರ್ನಾಟಕ ಔರ್ ಭಾರತ ಕೋ ನಶಾ ಮುಕ್ತ ಸಂಕಲ್ಪ ಸ್ವಚ್ಛ ಔರ್ ಸಶಕ್ತ ಸಮಾಜ ಕೆ ರೂಪ ಮೇ ಸ್ಥಾಪಿತ ಕರೆಂಗೆ. ಮೇ ಇಸ್ ಅವಸರ ಪರ್ ರಾಜ್ಯ ಸರ್ಕಾರ, ಶೈಕ್ಷಣಿಕ ಸಂಸ್ಥಾನೋ, ಸ್ವಯಂ ಸೇವಿ ಸಂಘಟನೋ ಔರ್ ಸಮಾಜ ಕೆ ಸಭಿ ವರ್ಗೋ ಕೆ ಪ್ರಯಾಸೋ ಕಿ ಸರಾಹನಾ ಕರ್ತಾ ಹೂಂ ಜೊ ಯುವಾಓ ಕೋ ನಶೆ ಸೆ ದೂರ ರಖೆ ಔರ್ ಉನ್ಹೇ ಸಕಾರಾತ್ಮಕ ದಿಶಾ ದೇನೆ ಕೆ ಲಿಯೆ ನಿರಂತರ ಕಾರ್ಯ ಕರೆ. ಮೇ ನಶಾ ಮುಕ್ತ ಭಾರತ ಕಾನ್ಕ್ಲೇವ್ ತಥಾ ನಶೀಲಿ ದವಾಓ ಕೆ ದುರುಪಯೋಗ ಏವಂ ಅವೇಧ ತಸ್ಕರಿ ಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿವಸ ಕೆ ಮಹತ್ವಪೂರ್ಣ ಆಯೋಜನ ಕೆ ಲಿಯೆ ರಾಜೀವ್ ಗಾಂಧಿ ಸ್ವಾಸ್ಥ್ಯ ವಿಜ್ಞಾನ ವಿಶ್ವವಿದ್ಯಾಲಯ, ದಿಶಾ ಬೋಧ ಫೌಂಡೇಶನ್ ತಥಾ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೋ ಹಾರ್ದಿಕ ಬಧಾಯಿ ಔರ್ ಶುಭಕಾಮನಾಯೆ ದೇತಾ ಹೂಂ. ಆಪ್ಕಿ ಯಹ ಪಹಲ್ ನಿಶ್ಚಿತ ರೂಪ ಸೆ ಸಮಾಜ ಮೇ ಸಕಾರಾತ್ಮಕ ಸಂದೇಶ ಪ್ರಸಾರಿತ ಕರೆಗಿ ಔರ್ ನಶಾ ಮುಕ್ತ ಭಾರತ ಕೆ ಲಕ್ಷ್ಯ ಕೋ ಪ್ರಾಪ್ತ ಕರನೆ ಮೇ ಮಹತ್ವಪೂರ್ಣ ಯೋಗದಾನ ದೇಗಿ.
0: ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಯುವಶಕ್ತಿಯು ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿ, ವಿದ್ಯಾರ್ಥಿಗಳು ನಶಾಮುಕ್ತ ಭಾರತದ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು.
2: I am very happy that you are holding Nasha Mukta Bharata conclave and you all are the ambassadors of it. So drug menace is only the major challenge we are facing today. Today let us all join together. It is a shame that more of the youths are falling to this trap. You are the ambassador. You have to stop it. You have to guide them. It is your responsibility. You have taken this as a great profession. In this profession, we should see that nothing comes to India and we have to protect it. Our goal is to create a drug-free Karnataka in our state. We are doing a lot of work in that. Drugs menace in this country is like a tap of a bucket. So adrinda tavellaru kuda ee nasha mukta bharatadalli raayabhariyagi tavella kelasavanna maadbeku ಜವಾಹರಲಾಲ್ ನೆಹರು ಒಂದಿನ ಒಂದು ಮಾತು ಹೇಳಿದ್ರು.

0: ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿಸಿ ಭಗವಾನ್ ಸ್ವಾಗತ ಭಾಷಣ ಮಾಡಿದರು. ಆಂಧ್ರಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾದ ಜಸ್ಟಿಸ್ ಸೈಯದ್ ಅಬ್ದುಲ್ ನಜೀರ್ ಅವರು ದತ್ತಿ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ವೈದ್ಯಕೀಯ ಶಿಕ್ಷಣ ಮಂತ್ರಿ ಶ್ರೀ ಶರಣಪ್ರಕಾಶ್ ಪಾಟೀಲ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಶ್ರೀ ಯುಟಿ ಖಾದರ್ ಅವರು ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಗಣ್ಯರು ಭಾಗವಹಿಸಿ ನಶಾಮುಕ್ತ ಸಮಾಜದ ನಿರ್ಮಾಣದ ಸಂಕಲ್ಪವನ್ನು ಕೈಗೊಂಡರು. ಜಾಗೃತಿ ಸಂದೇಶಗಳೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು.
1: ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನಶಾಮುಕ್ತ ಭಾರತ ಸಮಾವೇಶದಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ನಿರ್ಮಾಣ ಆಶಾ, ಸಹಕಾರ ಪೂರ್ಣಿಮಾ ಎನ್ ರಘುನಾಥ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು

0: ಆಕಾಶವಾಣಿ ಧಾರವಾಡ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
2: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
1: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1415 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
2: ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11ರಿಂದ 12 ಗಂಟೆಯವರೆಗೆ.
3: ಸಿದ್ಧಿಯ ಪರ್ವತ ಏರಲು ಸೋಪಾನ.
0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವ ಜ್ವಾಲಾಮುಖಿ ಚಿತ್ರದ ಗೀತೆ

0: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
1: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
0: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
1: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
0: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರೆಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
4: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ
1: ತಪ್ಪದೆ ಆಲಿಸಿ ವಚನಾಮೃತ
0: ಮನೆ ಮಾತಾಗಿದೆ ವಚನಾಮೃತ
2: ಅಕ್ಕ ಕೇಳುವ ನಾನು
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ
3: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರು ಹಾಡಿರುವ ಕೆರಳಿದ ಸಿಂಹ ಚಿತ್ರದ ಗೀತೆ

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14 244-344-15 ಹಾಗೂ 244-344-16 ಎಸ್ಟಿಡಿ ಸಂಖ್ಯೆ.

0: 0836 ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇನು.
2: ಎಸ್ ಜಾನಕಿ ಅವರು ಹಾಡಿರುವ ಜೀವಕ್ಕೆ ಜೀವ ಚಿತ್ರದ ಗೀತೆ

0: ಶುದ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೆ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ

0: ವ್ಯವಸ್ಥೆ, ಅಂಚೆ ಇಲಾಖೆಯ ಇಲೆಕ್ಟ್ರಾನಿಕ್ ಮನಿ ಆರ್ಡರ್, ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್, ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
4: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
6: ಹಾ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
5: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
7: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
8: ನಾನು ಬರಬೇಕಾ?
7: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
8: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
5: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
9: ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. 6:51 ICC ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಇಂಗ್ಲೆಂಡಿನ ಲಾರ್ಡ್ಸ್ ಮೈದಾನದಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು DRM ವಾಹಿನಿಯಲ್ಲಿ ನಿರಂತರವಾಗಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಸುದ್ದಿಗಳ ವಿರಾಮದೊಂದಿಗೆ ನಮ್ಮ ಮುಖ್ಯವಾಹಿನಿ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುವಿರಿ. ನಿಲಯದ ದೈನಂದಿನ ಕಾರ್ಯಕ್ರಮಗಳು
10: Prime Minister Narendra Modi today stated that climate action must be guided by fairness, responsibility and equity. In his special address to the National Assembly of Seychelles, Prime Minister said, "This is the essence of climate justice." He emphasized that Seychelles and India both seek a world where development is more inclusive and where international institutions reflect contemporary realities.
11: Seychelles and India both seek a world where development is more inclusive. We both seek a world where international institutions reflect contemporary realities. We believe that our shared future must be shaped collectively, inclusively and fairly.
10: Mr. Modi said Seychelles occupies a special place in India's vision for the Indian Ocean and that conviction is stronger than ever. He said the Indian Ocean does not separate India and Seychelles but connects the two countries. He addressed that it will encourage

0: urge all those who are making sustained efforts for environment conservation.
1: Our vision is captured in the idea of Mahasagar, mutual and holistic advancement for security and growth across regions, Mahasagar. This vision recognizes that our futures are interconnected and interdependent, and we will continue to work together for a safer and more secure Indian Ocean region.
0: Prime Minister said it is a special honor to stand before everyone as the first Indian Prime Minister to address the National Assembly. He also thanked President and the people of Seychelles for honoring him with Seychelles' highest distinction, the Guardian of the Blue Horizon, earlier in the day. Union Ministers Amit Shah, S. Jaishankar, Rajnath Singh, Piyush Goyal, Manohar Lal and Jitendra Singh congratulated Prime Minister Narendra Modi on being conferred with Seychelles' highest distinction for leadership in environmental conservation and sustainable development. Prime Minister Modi has said that the power of public participation in nation building is one of India's greatest strengths. Addressing the nation in his Mann Ki Baat program on Akashwani today, Mr. Modi said this spirit was once again evident after he appealed to citizens to adopt certain measures in view of the prevailing warlike situation in West Asia. Mr. Modi had urged people to avoid buying gold, postpone non-essential foreign travel and use carpooling for some time.
2: पश्चिम एशिया में बनी युद्ध की स्थितियों को देखते हुए मैंने देशवासियों से कहा था कुछ समय के लिए सोना खरीदने से बचें, लोगों से कहा था कि विदेश में छुट्टियां मनाने से बचें, लोगों से कार पुलिंग को भी बढ़ावा देने की अपील की थी, किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था। मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं।
0: India today categorically rejected allegations made by Pakistan regarding the recent incident in Karachi and termed as baseless. In response to media queries, External Affairs Ministry spokesperson Randhir Jaiswal said that instead of pointing fingers at others, Pakistan should look inwards and take credible action against the terror infrastructure on its territory. He said Pakistan should rid itself of its proclivity to rely on terrorism as an instrument of state policy. In men's cricket, hosts Ireland were 17 for no loss in 1.4 overs against India in the second and the final T20 international of the two-match series in Belfast when reports last came in. Earlier, India won the toss and elected to bowl. Ireland lead the series 1-0 after registering a 34-run victory over India in the opening T20 international on Friday. India will be aiming to level the series. In the ICC Women's T20 World Cup, India will take on Australia in their final Group A match at Lord's Cricket Ground in London this evening. The match is scheduled to begin at 7 p.m. Indian time. Led by Harmanpreet Kaur, the women in blue are currently placed second in the Group A standings, having won 3 of their 4 matches. Australia, meanwhile, sit comfortably at the top of the table with 4 wins in 4 games. India will be aiming for a victory over the unbeaten Australia to secure their place in the semi-finals. And with that, we end this news bulletin.
3: Akashvani, Dharwad.
4: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
5: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
4: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
5: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
4: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡೋದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಶ್ರೋತೃ ಬಾಂಧವರೇ, KLS VDIT CET ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ

0: ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ
1: ಇದೇ ದಿನಾಂಕ 29ರಂದು ಸೋಮವಾರ
0: ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
1: ಡಾಕ್ಟರ್ ಆರ್ ಎಚ್ ಹೆಗಡೆ, ಡಾಕ್ಟರ್ ವಿ ಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
0: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 08. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
1: ಇದೇ ದಿನಾಂಕ 29ರಂದು ಸೋಮವಾರ
0: ಮುಂಜಾನೆ 11ರಿಂದ 12 ಗಂಟೆಯವರೆಗೆ.

0: ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:51 ಐಸಿಸಿ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಇಂಗ್ಲೆಂಡಿನ ಲಾರ್ಡ್ಸ್ ಮೈದಾನದಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಡಿಆರ್ಎಂ ವಾಹಿನಿಯಲ್ಲಿ ನಿರಂತರವಾಗಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಸುದ್ದಿಗಳ ವಿರಾಮದೊಂದಿಗೆ ನಮ್ಮ ಮುಖ್ಯವಾಹಿನಿ ಹಾಗೂ ಎಫ್ಎಂ 103 MHz ಕಂಪನಾಂಗಗಳಲ್ಲಿ ಕೇಳುವಿರಿ. ನಿಲಯದ ದೈನಂದಿನ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51 ಕೃಷಿ ರಂಗದಲ್ಲಿ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುಕ್ತಿಜಾ MP ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೌಳಿನ್. 7:45 ನೈತಿಕ ರಕ್ಷಣಾ ಕುರಿತು ನೈತಿಕ ಶಿಕ್ಷಣ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರೊಂದಿಗೆ ಭಾಷಣ. 8:00 ಇಂದು ಬೆಳಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ ಹಾಗೂ ಮಾಯಾ ರಾಮನ್. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ. 9:30 ಛಾಯಾ ಗೀತ್ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
2: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು PCOS ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
0: ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರಿಸುತ್ತಾ, ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಅಶೋಕ್ ಚೊಳಚಗುಡ್ಡ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 KLS VDIT ಜನಸಾಮಾನ್ಯರಿಗೆ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾ ರಾಮನ್. 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ, ಪರಿಕಲ್ಪನೆ CU ಬೆಳ್ಳಕ್ಕಿ, ಪ್ರಸ್ತುತಿ ಮಾಯಾ ರಾಮನ್. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಉಸ್ತಾದ್ ಬಡೇ ಗುಲಾಮ್ ಅಲಿ ಖಾನ್ ಅವರಿಂದ ಗಾಯನ. 9:05 ಸೊಹೇಲ್ ರಿಯಾಜ್ ಸೈಯದ್ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಜಾಯಿ ಜುಯಿ ಯುವ ಜನಾಂಗ ಆಣಿ ವ್ಯಕ್ತಿ ವಿಕಸನ್ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಚಿತ್ರಾ ನಾಯಕ್. 11:00 ವೃತ್ತಿಪರ ಕೋರ್ಸ್ಗಳಿಗಾಗಿ CET ಕೌನ್ಸಿಲಿಂಗ್ ಮಾರ್ಗದರ್ಶನ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಾಯೋಜಕರು KLS VDIT ಹಳಿಯಾಳ. 12:05 ವನಿತಾ ವಿಹಾರ, ಪರಿಸರ ರಕ್ಷಣೆ ಹಾಗೂ ಮಹಿಳೆ ಈ

ಕುರಿತು ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ ಮಠ್. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. 1:20 ಜನಪದ ಸಂಗೀತ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆ ಬೀಳಿಗಿಯ ಈಶ್ವರ ರಂಗಪ್ಪ ಹೊರಟ್ಟಿ ಹಾಗೂ ಸಂಗಡಿಗರಿಂದ ಭಜನಾ ಪದ. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕೇಳುವಿರಿ. ಕೃಷಿ ರಂಗದಲ್ಲಿ ಭಾಗವಹಿಸುತ್ತಾರೆ ಬೇಸಾಯಶಾಸ್ತ್ರ ವಿಭಾಗದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಡಾಕ್ಟರ್ ಎಸ್ ಎನ್ ಜಾಧವ್ ಹಾಗೂ ಬೇಸಾಯಶಾಸ್ತ್ರ ವಿಭಾಗದ ಡಾಕ್ಟರ್ ಬಿ ಎಸ್ ಏಣಿಗಿ. ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಕುರಿತು ಅವಲೋಕನ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 7:45 ಕಥಾಕಲರವ. ಕಥೆ ಮೊಲ ಮತ್ತು ಆಮೆ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಯುವವಾಣಿ. ಭಾರತೀಯ ಸಂಸ್ಕೃತಿ ಮತ್ತು ಅದಕ್ಕೆ ಕರ್ನಾಟಕದ ಕೊಡುಗೆ, ಈ ಕುರಿತು ಮಾತನಾಡುತ್ತಾರೆ ಮೀನಾಕ್ಷಿ ಸಾಂಕೀನ್. ನಂತರ ಪ್ರಸಾದ್ ಇಂಗಳಗಿ ಅವರಿಂದ ಸ್ವರಚಿತ ಕವಿತಾ ವಾಚನ. 8:30 ಪುಷ್ಪಹಾರ್. 9:15 ನಿಸರ್ಗಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ನಟಬಲಿ. ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. 10:00 ಕೀರ್ತನ ಭದ್ರಗಿರಿ ಕೇಶವದಾಸ್ ಅವರಿಂದ. 10:30 ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. 11:10 FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಸಮಯ 6:20 ಆಗುತ್ತಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಪ್ರಕೃತಿಯಲ್ಲಿ ಸಂಭವಿಸಬಹುದಾದ ಅಪಾಯಗಳನ್ನ ಭೂವಿಜ್ಞಾನಿಗಳು ಮುಂಚಿತವಾಗಿ ತಿಳಿಯುವುದಾದರೂ ಹೇಗೆ? ಸಕಲ ಜೀವರಾಶಿಯನ್ನ ಪೊರೆಯುತ್ತಿರುವಂತಹ ಸುಂದರ ಗ್ರಹ ನಮ್ಮ ಭೂಮಿ. ಇದರ ಮೇಲ್ಮೈ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ. ಪರ್ವತಗಳು ರೂಪುಗೊಳ್ಳುವುದಿರಬಹುದು, ನದಿಗಳು ಹರಿಯುವುದಿರಬಹುದು, ಜ್ವಾಲಾಮುಖಿಗಳು ಸ್ಫೋಟಿಸುವುದಿರಬಹುದು, ಭೂಕಂಪನಗಳು ಸಂಭವಿಸದಿರುವುದು, ಎಲ್ಲವೂ ಕೂಡ ಸ್ವಾಭಾವಿಕ ಪ್ರಕ್ರಿಯೆಗಳೇ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ರಕೃತಿ ವಿಕೋಪಗಳು ಅನೇಕ ಜೀವಹಾನಿ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಿ ಮಾನವನಿಗೆ ಅಪಾಯಕಾರಿಯಾಗುತ್ತವೆ. ಇಂತಹ ಅಪಾಯಗಳನ್ನ ವಿಜ್ಞಾನಿಗಳೇನಾದರೂ ಮುಂಚಿತವಾಗಿ ಅಂದಾಜು ಮಾಡಿದ್ರೆ ಸಾಧ್ಯವಾದಷ್ಟು ಅನಾಹಿತವನ್ನ ತಪ್ಪಿಸಬಹುದಲ್ವಾ? ಹೌದು, ಭೂವಿಜ್ಞಾನಿಗಳು ಆಯಾ ಪ್ರದೇಶದ ಶಿಲೆಗಳ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಮುನ್ನೆಚ್ಚರಿಕೆ ನೀಡಿ ಸಹಾಯಕವಾಗಬಲ್ಲರು. ಶಿಲೆಗಳು ಭೂಮಿಯ ಇತಿಹಾಸವನ್ನ ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವ ಪ್ರಕೃತಿಯ ದಾಖಲೆಗಳಂತೆ. ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಘಟನೆಗಳ ಬಗ್ಗೆ ಅವು ಮಾಹಿತಿಯನ್ನ ನೀಡುತ್ತವೆ. ಭೂವಿಜ್ಞಾನಿಗಳು ಶಿಲೆಗಳ ಬಣ್ಣ, ರಚನೆ, ಖನಿಜಗಳ ಸ್ವರೂಪ, ಪದರಗಳ ವಿನ್ಯಾಸ ಮತ್ತು ಅವುಗಳಲ್ಲಿರುವ ಬಿರುಕುಗಳನ್ನ ಅಧ್ಯಯನ ಮಾಡಿ ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಈ ಭೂಕಂಪನಗಳನ್ನ ಅಧ್ಯಯನ ಮಾಡುವಲ್ಲಿ ಶಿಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭೂಮಿಯ ಮೇಲ್ಮೈ ದೊಡ್ಡ ದೊಡ್ಡ

0: ಟೆಕ್ಟೋನಿಕ್ ಫಲಕಗಳಿಂದ ನಿರ್ಮಿತವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಈ ಫಲಕಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಕೆಲವೊಮ್ಮೆ ಅವು ಪರಸ್ಪರ ಡಿಕ್ಕಿ ಒಡೆಯುತ್ತವೆ ಅಥವಾ ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ. ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ. ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷ ರೇಖೆಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನು ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ ಮಾಹಿತಿಯನ್ನ ಒದಗಿಸುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ತಣ್ಣಗಾದಾಗ ಅಗ್ನಿಶಿಲೆಗಳು ರೂಪುಗೊಳ್ಳುತ್ತವೆ. ಈ ಶಿಲೆಗಳ ರಾಸಾಯನಿಕ ಸಂಯೋಜನೆಯನ್ನ ಅಧ್ಯಯನ ಮಾಡುವ ಮೂಲಕ ಜ್ವಾಲಾಮುಖಿಯ ಒಳಭಾಗದಲ್ಲಿ ಯಾವ ರೀತಿಯ ಮ್ಯಾಗ್ಮಾ ಇದೆ ಎಂಬುದನ್ನ ತಿಳಿಯಬಹುದು. ಕೆಲವು ಮ್ಯಾಗ್ಮಾಗಳು ಹೆಚ್ಚು ಸ್ಫೋಟಕ ಸ್ವಭಾವ ಹೊಂದಿರುತ್ತವೆ. ಹೀಗಾಗಿ ಶಿಲೆಗಳ ಅಧ್ಯಯನದಿಂದ ಭವಿಷ್ಯದ ಜ್ವಾಲಾಮುಖಿ ಸ್ಫೋಟದ ತೀವ್ರತೆಯನ್ನ ಊಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನು ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನು ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನು ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಧಾರವಾಡ.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ನಿಂದ ಮಾತಾಡ್ತಿದ್ದೀನಿ.
3: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
4: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
6: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೇಳುಗರೆ, ಈ ಸಂಜೆ 6:51 ICC ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಇಂಗ್ಲೆಂಡ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೇಳುವಿರಿ. DRM ವಾಹಿನಿಯಲ್ಲಿ ನಿರಂತರವಾಗಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಸುದ್ದಿಗಳ ವಿರಾಮದೊಂದಿಗೆ ಮುಖ್ಯವಾಹಿನಿ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುವಿರಿ. ನಿಲಯದ ದೈನಂದಿನ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಬೇಕಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾಲ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಈ ಕನ್ನಡದ ಅಕ್ಷರ ಮಾಲೆ,
9: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
10: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
9: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
10: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
9: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬೆರೆಸಿದರೆ ಎಲ್ಲಾ ರೀತಿಯ ಪಾನ್ ಮಸಾಲಾ ಗುಟ್ಕಾ ನಿಷೇಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಟೋಲ್ ಮುಕ್ತ ಹೆಬ್ಬಾಳ, ಮೂರು ಪಥ ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯವನ್ನು ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಹಾಗೂ ರಾಜ್ಯದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಮಾದಕ ಪದಾರ್ಥಗಳನ್ನು ಬೆರಕೆ ಮಾಡಿದರೆ ಎಲ್ಲ ರೀತಿಯ ಪಾನ್ ಮಸಾಲಾ ಗುಟ್ಕಾ ಮಾರಾಟವನ್ನು ನಿಷೇಧ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿಂದು ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಪಾನ್ ಮಸಾಲಾ ಗುಟ್ಕಾ ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ. ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲಾ ಗುಟ್ಕಾ ಪದಾರ್ಥಗಳ ಮಾರಾಟವನ್ನು ರಾಜ್ಯದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿ. ಅದಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಮಾದಕ ವ್ಯಸನ ತಡೆಯುವಿಕೆ ದೊಡ್ಡ ಸವಾಲಾಗಿದ್ದು, ಎಲ್ಲರೂ ಒಂದಾಗಿ ಸೇರಿ ಯುವಜನರು ಈ ವ್ಯಸನದ ಸುಳಿಗೆ ಸಿಲುಕದಂತೆ ತಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು.
1: 5 ವರ್ಷ ಒಳಗಡೆ ಇರುವಂತಹ ಪ್ರತಿಯೊಂದು ಮಗು ಕೂಡ ಇವತ್ತು ನಾವು ಈ ಲಸಿಕೆಯನ್ನು ಹಾಕಿ ಅವರ ಭವಿಷ್ಯದಲ್ಲಿ ಯಾವ ಅಂಗವಿಕಲಿತ ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಆರೋಗ್ಯಕರವಾದಂತಹ ಕರ್ನಾಟಕ, ಆರೋಗ್ಯಕರವಾದಂತಹ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ರಾಜ್ಯ ಪ್ರತಿ ಹಂತದಲ್ಲೂ ಮೊದಲನೇ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲ ನಮ್ಮ

0: ಎನ್ಜಿಒಸ್, ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಬಹಳ ಉತ್ತಮವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ.
1: ಹೆಬ್ಬಾಳ ಭಾಗದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವುದು ಹಾಗೂ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸುವುದೇ ಸರ್ಕಾರದ ಉದ್ದೇಶ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2.5 ಕಿಲೋಮೀಟರ್ ಉದ್ದದ ಕಟ್ ಅಂಡ್ ಕವರ್ ಟನಲ್ ಇದಾಗಿದ್ದು ಇದು ಟೋಲ್ ಮುಕ್ತವಾಗಿರಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವೇ ಈ ಯೋಜನೆಗೆ ಹಣ ಭರಿಸಲಿದೆ. ಮುಂದಿನ 50 ವರ್ಷಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೇಕೆದಾಟು ಯೋಜನೆ ಸಂಬಂಧ ಸುಪ್ರೀಂಕೋರ್ಟ್ ತೀರ್ಪ ರಾಜ್ಯದ ಪರವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ ಕೈಗೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೂಚಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರತಿ ವರ್ಷದಂತೆ ಈ ವರ್ಷವೂ June 28 ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದಿನಿಂದ 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಮೊದಲ ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತಿದ್ದು ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಲಾಗಿದೆ. ರಾಜ್ಯದ ಎಲ್ಲಾ ಆಸ್ಪತ್ರೆ ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ವಿಧಾನಸಭೆ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ನಡೆದ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳು, ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪೋಲಿಯೋ ಹಾಕಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ ಚಾಲನೆ ನೀಡಿ ಮಾತನಾಡಿ, ಪೋಲಿಯೋ ಮುಕ್ತ ಭಾರತ ಕನಸು ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಆಡಳಿತ ಪೋಲಿಯೋ ಮುಕ್ತ ಯೋಜನೆಗೆ ನೆರವಾಗಿದೆ ಎಂದು ಹೇಳಿದರು. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಮೇಯರ್ ಪಿ ಗಾದೆಪ್ಪ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಆರೋಗ್ಯವಂತ ಮಕ್ಕಳಿಗಾಗಿ ಅಂಗವಿಕಲತೆ ಬಾರದಿರಲು ಪೋಷಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಮನವಿ ಮಾಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿಂದು ವಿಧಾನ ಪರಿಷತ್ ಶಾಸಕ ಕೆಎಸ್ ನವೀನ್ ದೇಶದಲ್ಲಿ ಪೋಲಿಯೋ ಮುಕ್ತ ವಾತಾವರಣ ನಿರ್ಮಿಸುವ ನಿಟ್ಟನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಹಮ್ಮಿಕೊಳ್ಳುತ್ತಿರುವ ಪಲ್ಸ್ ಪೋಲಿಯೋ ಅಭಿಯಾನವು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ರೋಗವಾಗಿದ್ದು ಇದನ್ನು ತಡೆಗಟ್ಟುವ ಅತ್ಯಂತ ಪರಿಣಾಮಕಾರಿ ಮಾರ್ಗ ಪೋಲಿಯೋ ಲಸಿಕೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ 4 ದಿನಗಳ

ಪಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಲಸಿಕೆ ತಲುಪುವಂತೆ ಕ್ರಮ ಕೈಗೊಂಡು 100% ಗುರಿ ಸಾಧಿಸಬೇಕು ಎಂದು ಆರೋಗ್ಯ ಇಲಾಖೆ

0: ಬೆಳೆಸಿ.
1: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
0: ಸ್ವಾವಲಂಬಿ ಸಮಗ್ರ ಕೃಷಿ
1: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಬಿಎಸ್ ಏಣಗಿ.
0: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
1: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
0: ಕೃಷಿ ಕಾಮಧೇನು ರೈತರ ಸಿಹಿದೇ.
2: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ
3: ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಾಂತ್ರಿಕತೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಸುಕ್ಸಿಜಾ ಎಂಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಶರಣಬಸವ ಚೋಳಿನ್.
4: ಆತ್ಮೀಯ ಕೇಳುಗರೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮಗೆಲ್ಲ ಆರೋಗ್ಯದ ಸಮಸ್ಯೆಗೆ ಕಾರಣ ಆಗಿರೋದು ನಮ್ಮ ಆಹಾರ. ಆಮೇಲೆ ಯಾರು ಚೆನ್ನಾಗಿರ್ತಾರಂದ್ರೆ ಆಹಾರ ಚೆನ್ನಾಗಿ ತೆಗೆದುಕೊಳ್ಳುವಂಥವ್ರು. ಪೌಷ್ಟಿಕವಾದ ಆಹಾರ ಬಹಳ ಅವಶ್ಯಕತೆ ಅದ. ಪೌಷ್ಟಿಕವಾಗಿ ನಾವು ಆಹಾರ ತೆಗೆದುಕೊಳ್ಳಕ್ಕೆ ಸಾಧ್ಯ ಆದ್ರೆ ನಮಗೆ ರೋಗ ಬರೋ ಸಾಧ್ಯತೆ ಕಡಿಮೆ. ಆದರೆ ಇವತ್ತು ರಾಸಾಯನಿಕಗಳ ಉಪಯೋಗದಿಂದ ನಮಗೆ ಸಾಕಷ್ಟು ಕಲಬೆರಕೆ ಆಹಾರ ಸಿಗ್ತಾ ಇದೆ. ಹೀಗಾಗಿ ಸಣ್ಣ ಸಣ್ಣ ಊರುಗಳಲ್ಲಿ, ಗಂಗಾವತಿ ಅಂತ ಊರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಬಂದದ. ಹೀಗಾಗಿ ಪೌಷ್ಟಿಕ ಔಷಧ ಜೊತೆಗೆ ರಾಸಾಯನಿಕಗಳು ಸೇರಿದಾಗ ಅದು ವಿಷ ಪದಾರ್ಥ ಸೇರಿ ದೇಹದ ಮೇಲೆ ವಿವಿಧ ಪರಿಣಾಮವನ್ನು ಬೀರುತ್ತದೆ. ಹೀಗಾಗಿ ನಮ್ಮ ಆಹಾರ ಪದ್ಧತಿಯನ್ನು ನಾವು ಖಂಡಿತವಾಗಿ ಸುಧಾರಿಸಿಕೊಳ್ಬೇಕು. ರೈತ ಬಾಂಧವರಲ್ಲಿ ಕೋರಿಕೆ ಅಂದರೆ ಆದಷ್ಟು ಯೂರಿಯಾ ಗೊಬ್ಬರವನ್ನು, ಡಿಎಪಿ ಗೊಬ್ಬರವನ್ನು ಬಳಸೋದಕ್ಕಿಂತ ನೈಸರ್ಗಿಕವಾಗಿ ನೀವು ಕೃಷಿ ಮಾಡಿರಿ. ಸಾವಯವ ಅಂಶ ಇರುವಂತಹ ಸಗಣಿ ಗೊಬ್ಬರ ಹೆಚ್ಚು ಉಪಯೋಗ ಮಾಡಿದರೆ ಮೊದಲಿನ ಕಾಲದೊಳಗೆಲ್ಲ ಯಾಕೆ ಆರೋಗ್ಯವಾಗಿದ್ರು? ಇದಕ್ಕೇನೆ. ಆದೃಷ್ಟದಿಂದ ಉತ್ತಮವಾದ ಒಂದು ಆಹಾರ ತಯಾರಿಕೆ ನಮ್ಮ ಬದ್ಧತೆ, ನಮ್ಮ ಕರ್ತವ್ಯ ಅಂತೇಳಿ ರೈತ ಬಾಂಧವರು ವಿಚಾರ ಮಾಡಿದ್ರೆ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸಬಹುದು. ಇವತ್ತು ನಮಗೆ ಉತ್ತಮವಾದ ಆಹಾರ ಯಾಕೆ ಬೇಕು ಮತ್ತೆ ಎಷ್ಟೆಷ್ಟು ಪೌಷ್ಟಿಕ ಆಹಾರ ನಮಗೆ ಬೇಕಾಗ್ತದೆ, ಈ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಹಾವೇರಿಯಲ್ಲಿ ಇರುವಂತಹ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸುಕ್ತಿಜಾ ಎಂಪಿ ಅವರಿದ್ದಾರೆ. ಅವರಿಂದ ಈ ಆಹಾರ ಸುರಕ್ಷತೆ ಹೇಗಿರಬೇಕು, ಆಹಾರ ತೆಗೆದುಕೊಳ್ಳುವ ಪ್ರಮಾಣ ಹೇಗಿರಬೇಕು, ಅದರೊಳಗೆ ಒಂದು ನ್ಯೂಟ್ರಿಷನ್ ಯಾವ್ಯಾವ ಇದರಲ್ಲಿ ಇರಬೇಕು, ಯಾಕಂದ್ರೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತದೆ, ವಿಟಾಮಿನ್ ಮಿನರಲ್ಸ್ ಇರುವಂತಹ ಆಹಾರ, ಮತ್ತೆ ಇವಂತೂ ತೊಗೊಂಡು ತೋತೇನೋ ಪಿಷ್ಟ ಪದಾರ್ಥ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಅಂತೂ ಸ್ವಲ್ಪ ಬಿಡೋದು, ಸಾಕಷ್ಟು ಜನಕ್ಕೆ ಪ್ರೋಟೀನ್ ಬಗ್ಗೆ ಬಹಳ ಮಾಹಿತಿ ಇಲ್ಲ, ಬರೀ ಸಕ್ಕರೆ ಪದಾರ್ಥನೇ ಜಾಸ್ತಿ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೊಂಡ್ಬಿಡ್ತಾರೆ. ಅದರಿಂದ ಸಮಸ್ಯೆಗಳು ಬಹಳ. ಹೊರಗಡೆ ಪಿಜ್ಜಾ ಅಥವಾ ಈ ಫಾಸ್ಟ್ ಫುಡ್ ಸಂಸ್ಕೃತಿಯೊಳಗಿರುವಂತಹದ್ದು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ, ಅದಕ್ಕೆ ಆದಷ್ಟನ್ನು ಅದನ್ನ ಬಿಟ್ಟು ಮನೆ ಆಹಾರ ತೆಗೆದುಕೊಳ್ಳೋದು ಮುಖ್ಯ. ಸುಪ್ತಿಜಾ ಅವರನ್ನ ನಿಮ್ಮೆಲ್ಲ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ ಸುಪ್ತಿಜಾ ಅವರೇ.
5: ನಮಸ್ಕಾರ ಸರ್, ಥ್ಯಾಂಕ್ ಯು ನಮಗೊಂದು ಈ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನಾನು ಇವತ್ತು ಎಲ್ಲರ ಹತ್ರನೂ ಇದನ್ನ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಆಹಾರ ಕ್ರಮಬದ್ಧವಾಗಿ ಹೆಂಗ್ ತಗೋಬೇಕು, ಎಲ್ಲಾ ವಯಸ್ಸಲ್ಲೂ ಸೇಮ್ ತಗೊಳ್ಳೋಂಗಿಲ್ಲ. ಸೊ ಆಹಾರ ನಾವು ತಗೊಳ್ಳೋದು ಏನಾಗುತ್ತೆ, ಅದು ತುಂಬಾ ವೇರಿಯೇಷನ್ ಹಾಕ್ತಿರತ್ತೆ. ಯಾಕೆ ಅಂತಂದ್ರೆ ಈಗ ಚಿಕ್ಕ ಮಗುಗೂ ತಿನ್ನೋ ಪೋರ್ಷನ್ನು ಅಂಡ್ ನಾವು ದೊಡ್ಡವರು ತಗೊಳ್ಳೋ ಪೋರ್ಷನ್ ಸೇಮ್ ಇರೋದಿಲ್ಲ. ಸೊ ಹಾಗಾಗಿ ಯಾವ ಟೈಮಲ್ಲಿ ಯಾವ ಅಂಶ ನಾವು ಜಾಸ್ತಿ ತಗೋಬೇಕು, ಯಾವ್ದನ್ನ ಕಮ್ಮಿ ತಗೋಬೇಕು, ಈ ಒಳ್ಳೆ ಆಹಾರ ಪದ್ಧತಿ ಬಗ್ಗೆ ನಾನಿವತ್ತು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಇವಾಗೆಲ್ಲ ತುಂಬಾ ನ್ಯೂಸ್ ಅಲ್ಲೆಲ್ಲ ನೀವು ಕೇಳಿರ್ಬೋದು, ಏನಂತಂತಂದ್ರೆ ತುಂಬಾ ಜಿಮ್ಮಿಗೆ ಹೋಗ್ತಾರಂತೆ, ಎಕ್ಸಸೈಸ್ ಮಾಡ್ತಾರಂತೆ, ಫುಲ್ ಡಯಟ್ ಅಲ್ಲಿ ಇರ್ತಾರಂತೆ, ಹಾರ್ಟ್ ಅಟ್ಯಾಕ್. ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಇದೊಂದು ತುಂಬಾ ಟ್ರೆಂಡಿ ಆಗ್ಬಿಟ್ಟಿದೆ. ಸೊ ಅಷ್ಟೆಲ್ಲ ತಗೋದಿದ್ದಾರೆ, ಇದೆಲ್ಲ ನೋಡಿ ಏನ್ ಮಾಡ್ತಿದ್ದಾರೆ, ಚೆನ್ನಾಗಿ ಆಹಾರ ಸೇವನೆ ಮಾಡ್ತಿರೋರು ಸಹ. ಸೊ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ, ಏನು ಇರೋಂಗ್ ತಿನ್ನೋಣ ಇರೋಷ್ಟು ದಿನ ಅಂತ ಅವರು ಅದೇ ತರ ಒಂದು ಆಲೋಚನೆಗೆ ಬಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವ್ ಎಲ್ಲಿ ತಪ್ಪು ಮಾಡ್ತಿದೀವಿ, ಹೇಗ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಇವತ್ತು ಹಂಚ್ಕೋತೇನೆ. ಮೊದಲಿಗೆ ನಮ್ ಆಹಾರ ಸೇವನೆ ಎಲ್ಲಿಂದ ಶುರು ಆಗತ್ತಪ್ಪ ಅಂತಂದ್ರೆ, ಶಿಶು. ಸೊ ಹುಟ್ಟಿದ ಮಗು 6 ತಿಂಗಳು ಒಳಗಡೆ ತಗೊಳ್ಳುವಂತ ಆಹಾರ ಬೇರೆ ಆಗಿರುತ್ತೆ. 6 ತಿಂಗಳಿಂದ ಅದಕ್ಕೆ 1 ವರ್ಷ ತುಂಬುವಾಗ ನಾವು ಕೊಡಬೇಕಾಗಿರುವಂತಹ ಆಹಾರ ಏನಾಗುತ್ತೆ, ಅದು ವ್ಯತ್ಯಾಸ ಆಗುತ್ತೆ. ಸೊ ಅಲ್ಲಿಂದ ಹಿಡಿದು ನಾವು ವಯಸ್ಸಾಗಿರೋರು ಸಹ ಹೇಗೆ ಆಹಾರವನ್ನ ಸೇವನೆ ಮಾಡಬೇಕು.

0: ಅದ್ರ ಬಗ್ಗೆ ಇವತ್ ನಾನು ಹೇಳ್ತೇನೆ.
1: ಡಾಕ್ಟರ್ ಸುಪ್ತೇಜ್ ಅವರು, ಈಗ ನೀವು ಹೇಳಿದ್ರಲ್ಲ ಮಗು ಹೊಟ್ಟೆಯಲ್ಲಿರೋ ಮಗು ಕೂಡ ಮಗುನೇ ಅಲ್ಲ,
0: ಹೌದು,
1: ತಾಯಿ ಗರ್ಭಿಣಿ ಮಹಿಳೆ ಹೇಗೆ ಸಮತಟ್ಟ

ಅಂತ ಹೇಳ್ತೀವಿ. ಸೊ ಆ ಇಮ್ಯುನೋಗ್ಲೋಬ್ಲಿನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಗುಗೆ ಏನಾದ್ರು ಒಂದು ಸೋಂಕು ಬರೋದ್ರಿಂದ, ವೈರಸ್ ಇಂದ ಏನಾದ್ರು ಒಂದು ಇನ್ಫೆಕ್ಷನ್ ಆಗಬಹುದು, ಅಥವಾ ಆಗತ್ತಪ್ಪ ಅಂತಂದ್ರೆ ಮಗುಗೆ ಬೇರೆ ತರ ಒಂದು ಪ್ರೋಟೀನ್ಸ್ ಬೇಕಿರುತ್ತೆ, ಬೇಗ ಹುಷಾರ್ ತಪ್ಪೋದು, ಈ ತರ ಎಲ್ಲ ಹಾಕ್ತಿರುತ್ತೆ. ಅದಕ್ಕೆ ತಾಯಿ ಆ ಫಸ್ಟ್ ಹಾಲು ಏನಿರುತ್ತೋ ಅದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ನಾವು ವಿಭಾಗಗಳು ಮಾಡ್ಕೋತೀವಿ. ಫಸ್ಟ್ ದಿನ ಬರೋದ ನಾವು ಕೊಲೆಸ್ಟ್ರಾಲ್ ಮಾಡ್ಕೋತೀವಿ, ಅದು ನೋಡದೆ ಹಳದಿ ಬಣ್ಣದಲ್ಲಿರುತ್ತೆ. ಅದ್ರಲ್ಲಿ ತುಂಬಾ ಇಮ್ಯುನೋಗ್ಲೋಬ್ಲಿನ್ಸ್ ರಿಚ್ ಇರುತ್ತೆ. ಇಮ್ಯುನಿಟಿ ಅನ್ನೋದು ಮಗುಗೆ ಡೆವಲಪ್ ಆಗೋದೇ ಅಲ್ಲಿಂದ. ಸೊ ಅದಾದ್ಮೇಲೆ ಆಗತ್ತೆ ಅಂತಂದ್ರೆ ಕ್ರಮೇಣ ಹೋಗ್ತಾ ಹೋಗ್ತಾ ಪ್ರೋಟೀನ್ ಅಂಶ ಮತ್ತೆ ಹಾಲು ಗಟ್ಟಿ

0: ಈಗ ಕೆಲವೊಂದಿಷ್ಟು ಆ ಸಮಸ್ಯೆಗಳಿದೆ, ಆದ್ರೆ ಮನೆ ಆಹಾರವನ್ನು ಜಾಸ್ತಿ ತೆಗೆದುಕೊಂಡ್ರೆ ಒಳ್ಳೇದಾಗುತ್ತೆ ಅಲ್ಲ.
1: ಹೌದೌದು.
0: ಈಗ ದೊಡ್ಡದಾಗ್ತಾ ಕಾಲೇಜ್ ಹೋಗ್ತಾ ಹೋಗ್ತಾ ಬರ್ತಾರಲ್ಲ, ಈಗ ಸಾಕಷ್ಟು ನೋಡ್ರಿ, ಈಗ ಸಣ್ಣ ಸಣ್ಣ ವಯಸ್ಸಲ್ಲೇ ಹೃದಯಾಘಾತ ಬರ್ತಾ ಇದೆ.
1: ಹೌದೌದು.
0: ಏನ್ ಕಾರಣ ಇದೆ, ಆಮೇಲೆ ಅದರಲ್ಲಿ ಈ ಒಂದು ಆಹಾರದ ಒಂದು ಕೊರತೆ ಹೇಗೆ ಕಾಡುತ್ತೆ ಅದ್ರ ಬಗ್ಗೆ, ಅಂದ್ರೆ ಒಟ್ಟಾರೆ ಸಮತೋಲಿತ ಆಹಾರ ಯಾಕೆ ಅವಶ್ಯಕತೆ ಇದೆ ದೊಡ್ಡವರಾದ್ಮೇಲೆ, ಯುವ ಜನರಿಗೂ ಕೂಡ ಬೇಕಾಗ್ತದೆ, ಸೊ ಹೇಳ್ಬಹುದು.
1: ಸಮತೋಲನ ಆಹಾರ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇವಾಗ ನೀವು ತಗೊಳ್ಳುವಂತ ಊಟದಲ್ಲಿ ಬರೀ ಪ್ರೋಟೀನೇ, ನಾನು ಪ್ರೋಟೀನ್ ತಗೋಬಿಟ್ರೆ ಹೆಲ್ತಿ ಆಗ್ಬಿಡ್ತೀನಿ ಅಂತ ಬರೀ ಪ್ರೋಟೀನೇ ತಗೋಬಿಟ್ರೆ
0: ಹೋಗ್ತಾರಲ್ಲ,
1: ಅವ್ರೇನ್ ಮಾಡ್ತಾರೆ ಪ್ರೋಟೀನ್, ಆ ಪ್ರೋಟೀನ್ ತಗೊಳ್ಳೋದ್ರಲ್ಲೂ ಸಹ ನೋಡಿ ಮಾಡಿ ತಗೋಬೇಕು. ಆ ಪ್ರೋಟೀನ್ ಅಲ್ಲಿ ನನಗೆ ಎಲ್ಲಾ ಪ್ರೋಟೀನ್ ಸಿಕ್ತಿದ್ಯಾ, ಈಗ ಕಲಬೆರಕೆ ಅದರಲ್ಲೂ ಸಹ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರಿಂದ ನಾವು ನೋಡಿ ಸೋರ್ಸ್ ನ ತಗೋಬೇಕು. ಅಂಡ್ ಇನ್ನೊಂದು, ಜಿಮ್ ಹೋಗೋರೆಲ್ಲ ಏನಾಗ್ಬಿಡ್ತಿದ್ಯಾಪ್ಪ ಅಂತಂದ್ರೆ, ಅವರು
2: ನೋಡ್ಕೊಂಡು सीधी गेंद ऑफ स्टंप के बाहर ड्राइव करना चाहती थी, बल्ले का भीतरी किनारा लेती हुई गेंद स्क्वायर लेग क्षेत्र पर गई, जब तक गेंद को फील्ड किया जाए भागकर

ರಬಕವಿ ತಾಲೂಕು ನಾವಲಗಿಯ ಹನುಮಂತ ಬರಗಾಲ ಹಾಗೂ ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಮಲದಿನ್ನಿಯ ಭೀಮವ್ವ ಹರಿಜನ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ.

ಪಾಮಲದಿನ್ನಿಯ ಭೀಮವ್ವ ಹರಿಜನ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುವ ತಜ್ಞರು ಬೇಸಾಯಶಾಸ್ತ್ರ ವಿಭಾಗದ ಡಾಕ್ಟರ್ ಮಿಲಿಂದ್ ಪೋದ್ದಾರ್ ಹಾಗೂ ಡಾಕ್ಟರ್ ಬಿಎಸ್ ಏಣಗಿ, ಕೀಟಶಾಸ್ತ್ರ ವಿಭಾಗದ ಡಾಕ್ಟರ್ ಎಸ್ಎನ್ ಜಾಧವ್. ನಾಳೆಯ ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಕುರಿತು ಅವಲೋಕನ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ

0: ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವಜನತೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಸಮ್ಮುಖದಲ್ಲಿ ಇಂದು ಕೃಷಿ, ಹಣಕಾಸು, ಬಾಹ್ಯಾಕಾಶ ಹಾಗೂ ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಸೆಷಲ್ ಭೇಟಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಅವರೊಂದಿಗೆ ವಿಕ್ಟೋರಿಯಾದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿಚಾರ ಹಾಗೂ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಇದೇ ಸಂದರ್ಭದಲ್ಲಿ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪುರಸ್ಕಾರ ನೀಡಿ ಸನ್ಮಾನಿಸಿದರು. ಪರಿಸರ ನಾಯಕತ್ವಕ್ಕಾಗಿ ನೀಡಲಾಗುವ ಅತ್ಯುನ್ನತ ಗೌರವ ಇದಾಗಿದೆ. ಸುಸ್ಥಿರ ಅಭಿವೃದ್ಧಿ ಹಾಗೂ ಹಸಿರು ಬೆಳವಣಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಬದ್ದತೆ ಗುರುತಿಸಿ ಈ ಮನ್ನಣೆ ನೀಡಲಾಗಿದೆ. ನಂತರ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಮನ್ನಣೆ ಭಾರತದ ನಾಗರಿಕರಿಗೆ ಸಂದ ಗೌರವವಾಗಿದೆ ಎಂದರು. ಭವಿಷ್ಯ ಸಿದ್ದ ಸದೃಢ ಆರ್ಥಿಕ ಸಹಕಾರದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ದೇಶಗಳು

0: ಹೊಸ ಕ್ಷೇತ್ರಗಳಲ್ಲಿನ ಸಹಕಾರಕ್ಕಾಗಿ ಪರಿಶೋಧನೆ ನಡೆಸಲಿವೆ. ಭಾರತ ಸೆಷಲ್ ನಡುವಿನ ಸಂಪರ್ಕ ಹೆಚ್ಚಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಮೇರಿ ಯಾತ್ರಾ ಐಸೆ ಐತಿಹಾಸಿಕ ಅವಸರ ಪರ್ ಹೋ ರಹಿ ಹೈ ಜಬ್ ಸೆಷಲ್ ಅಪ್ನಿ ಸ್ವತಂತ್ರತಾಕ್ಕೆ 50 ವರ್ಷ ಪೂರೆ ಕರ್ ರಹಾ ಹೈ ಔರ್ ಹಮ್ ಭಾರತ ಸೆಷಲ್ ರಾಜನೈತಿಕ ಸಂಬಂಧೋ ಕಿ ಭೀ 50ವೀ ವರ್ಷಗಾಂಠ ಮನಾ ರಹೆ ಇನ್ 50 ವರ್ಷೋ ಕಿ ಯಾತ್ರಾ ಮೇ ಹಮನೆ ಮಿತ್ರತಾ ಕೋ ವಿಶ್ವಾಸ ಮೇ ವಿಶ್ವಾಸ ಕೋ ಸಹಯೋಗ ಮೇ ಔರ್ ಸಹಯೋಗ ಕೋ ಜನ ಕಲ್ಯಾಣ ಮೇ ಬದಲಾ ಹೈ ಹಿಂದ ಮಹಾಸಾಗರ ನೆ ಭಾರತ ಔರ್ ಸೆಷಲ್ ಕೆ ಸಂಬಂಧೋ ಕೋ ಸಿಂಚಾ ಹೈ.
0: ಉಭಯ ದೇಶಗಳ ನಡುವಿನ ಸಂಪರ್ಕವನ್ನು ಉತ್ತಮಪಡಿಸಲು ಡಿಜಿಟಲ್ ತಂತ್ರಜ್ಞಾನ ಪರಿಣಾಮಕಾರಿಯಾಗಿದೆ. ಡಿಜಿಟಲ್ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವ ಭಾರತದ ಯಶಸ್ವಿ ಅನುಭವವನ್ನು ಸೆಷಲ್ನೊಂದಿಗೆ ಹಂಚಿಕೊಳ್ಳಲಾಗುವುದು ಎಂದರು. ಸೆಷಲ್ನಲ್ಲಿ ಯುಪಿಐ ಅನುಷ್ಠಾನಗೊಳಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿರುವ ಬಗ್ಗೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಲಸಿಕೆಯನ್ನು ಪೂರೈಸುವ ಮೂಲಕ ಭಾರತ ತನ್ನ ಸ್ನೇಹ ಪ್ರದರ್ಶಿಸಿದೆ. ಜನೌಷಧಿಗೆ ಸಂಬಂಧಿಸಿದಂತೆ ಮಾಡಿಕೊಂಡ ಒಪ್ಪಂದ, ಸೆಷಲ್ ಜನತೆಗೆ ಗುಣಮಟ್ಟದ ಹಾಗೂ ಕೈಗೆಟಕುವ ದರದಲ್ಲಿ ಔಷಧಿ ದೊರಕಲು ನೆರವಾಗಲಿದೆ ಎಂದರು. ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾರತದೊಂದಿಗೆ ಪರಸ್ಪರ ನಂಬಿಕೆಯ ಹಾಗೂ ಗಹನವಾದ ಸ್ನೇಹ ಸಂಬಂಧ ಹೊಂದಿರುವುದನ್ನು ಸೆಷಲ್ ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ರಾಜತಾಂತ್ರಿಕ ಸಂಬಂಧದ 50ನೇ ವರ್ಷದ ಈ ಸಂದರ್ಭದಲ್ಲಿ ಉಭಯ ದೇಶಗಳು ಭೌಗೋಳಿಕ, ಐತಿಹಾಸಿಕ ಹಾಗೂ ಹಿಂದೂ ಮಹಾಸಾಗರ ವಲಯದಲ್ಲಿ ಸಮೃದ್ಧಿ ಮತ್ತು ಸ್ಥಿರತೆಯ ದೃಷ್ಟಿಯನ್ನು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿರುವುದಾಗಿ ಪ್ಯಾಟ್ರಿಕ್ ಹರ್ಮಿನ್ ಹೇಳಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ನ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಮಾತನಾಡಿ, ಹವಾಮಾನ ಹಾಗೂ ಪರಿಸರ ಸಂರಕ್ಷಣೆಯ ಉಪಕ್ರಮಗಳು ನ್ಯಾಯಯುತ, ಜವಾಬ್ದಾರಿಯುತ ಹಾಗೂ ಪಾಲುದಾರಿಕೆಯ ಅಂಶಗಳಿಂದ ನಿರ್ದೇಶಿತವಾಗಿರಬೇಕು. ಇದು ಹವಾಮಾನ ನ್ಯಾಯದ ಸಾರವಾಗಿದೆ ಎಂದರು. ಅಭಿವೃದ್ಧಿ ಎಲ್ಲರನ್ನೂ ಒಳಗೊಂಡಿರಬೇಕು ಎನ್ನುವುದು ಭಾರತ ಮತ್ತು ಸೆಷಲ್ನ ಆಶಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಗೌರವ ದೊರೆತ ಹಿನ್ನೆಲೆಯಲ್ಲಿ ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವವಿದ್ಯಾಲಯಗಳಿಗೆ ಮನವಿ ಮಾಡಿದ್ದಾರೆ. ತಂತ್ರಜ್ಞಾನದ ಈ ಯುಗದಲ್ಲಿ ಪ್ರತಿದಿನ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ದಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮುತ್ತಿವೆ. ಈ ಸಂದರ್ಭದಲ್ಲಿ ಜನರ ಸೃಜನಾತ್ಮಕತೆಯನ್ನು ರಕ್ಷಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ ಎಂದು ಪ್ರಧಾನಿ ಇಂದು ಪ್ರಸಾರವಾದ ಮನ್ ಕಿ ಬಾತ್ನಲ್ಲಿ ತಿಳಿಸಿದ್ದಾರೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮ ಆರಂಭಿಸಿದ್ದು, ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ವಿಮಾನಯಾನ ಕ್ಷೇತ್ರ ಈ ತಿಂಗಳು ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇಂತಹ 40 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಅತಿ ಸಣ್ಣ, ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಉತ್ತೇಜನ ದೊರೆಯುತ್ತಿದೆ, ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ DRDO ಭಾರತೀಯ ಕೈಗಾರಿಕಾ ಪಾಲುದಾರರೊಂದಿಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ದೀರ್ಘ ವ್ಯಾಪ್ತಿಯ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಇಂದು ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ಭಾರತ ಅಧಿಕ ಸುರಕ್ಷಿತ ಹಾಗೂ ಆತ್ಮನಿರ್ಭರ

ವಾಗುತ್ತಿದೆ ಎಂದು ಪ್ರಧಾನಿಯವರು ತನ್ನ 135ನೇ ಮನದ ಮಾತಿನ ಸಂಚಿಕೆಯಲ್ಲಿ ತಿಳಿಸಿದ್ದಾರೆ. ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಕಾರ್ಯಪ್ರವೃತ್ತವಾಗಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶೆ ಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದ್ದು, ಇದು ಮಹಿಳಾ ನೇತೃತ್ವದ ಅಭಿವೃದ್ದಿ ಹಾಗೂ ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿಂದು ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳು 2047ರ ವೇಳೆಗೆ ದೇಶವನ್ನು ಅಭಿವೃದ್ದಿ ಹೊಂದಿದ ರಾಷ್ಟವನ್ನಾಗಿಸಲು ಶ್ರಮಿಸಬೇಕು ಎಂದು ಕರೆ ನೀಡಿದರು. ವಿಕಸಿತ ಭಾರತ ಗ್ರಾಮೀಣ ಯೋಜನೆಯಡಿ ರಾಜ್ಯಗಳ ಕೊಡುಗೆ ಸೇರಿದಂತೆ 1,51,000 ಕೋಟಿ ರೂಪಾಯಿಗೂ ಅಧಿಕ ಹಣ ನೀಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರೀಯ ಮಂಡಳಿಯ 16ನೇ ಸಭೆಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನದ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಮಾರ್ಗಸೂಚಿ ಹಿಮೋಗ್ಲೋಬಿನ್ ಪರೀಕ್ಷೆ, ಕಬ್ಬಿಣಾಂಶ ಕೊರತೆಯಿಂದ ಉಂಟಾಗುವ ರಕ್ತಹೀನತೆಗೆ ಉಪಚಾರ, ವ್ಯವಸ್ಥಿತ ಆರೈಕೆ, ಆರೋಗ್ಯಕರ ಆಹಾರ ಅಭ್ಯಾಸ ಮೊದಲಾದವುಗಳಿಗೆ ಒತ್ತು ನೀಡಲಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದಿರುವ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 9 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 63 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವ ಜನತೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಇಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳುವಿರಿ.
2: ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ನೈತಿಕ ಶಿಕ್ಷಣದ ಕೊರತೆಯು ಕಂಡುಬರುತ್ತದೆ.

ಆಗದಂತೆ ಆತನನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣದ ಪರಮಧ್ಯೇಯವಾಗಿದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್

ಪರಾವಲಂಬಿಗಳನ್ನು ಬಳುವಳಿಯಾಗಿ ನೀಡುವ ಒಂದು ಕಾರ್ಯಾಗಾರವಾಗಿದೆ. ವಿದ್ಯಾರ್ಥಿಯಲ್ಲಿ ವಾಸ್ತವ ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಸ್ಥೈರ್ಯ, ಆತ್ಮವಿಶ್ವಾಸಗಳನ್ನು ಮೂಡಿಸುವ ಬದಲು ಬದುಕಿನ ಸಮಸ್ಯೆಗಳಿಗೆ ಹೆದರಿ ತನ್ನಲ್ಲಿಯ ಸ್ವಸಾಮರ್ಥ್ಯದ ಬಗ್ಗೆ ನಂಬಿಕೆಯನ್ನು ಕಳೆದುಕೊಂಡು ಸಮಾಜಕ್ಕೆ ಹೊರೆಯಾಗುವಂತೆ ಆತನನ್ನು ಬಲಹೀನನನ್ನಾಗಿ ಮಾಡುತ್ತಿರುವ ಇಂದಿನ ಶಿಕ್ಷಣ ಪದ್ಧತಿ ಮೂಲಭೂತವಾಗಿ ದೋಷಪೂರಿತವಾಗಿದೆ. ಬ್ರಿಟಿಷರ ಆಡಳಿತದ ಅಗತ್ಯಗಳನ್ನು ಪೂರೈಸುವ ದೃಷ್ಟಿಯಿಂದ ರೂಪಿತವಾದಂತಹ ಶಿಕ್ಷಣ ವ್ಯವಸ್ಥೆ ಯಾವುದೇ ಪ್ರಮುಖ ಸುಧಾರಣೆ ಇಲ್ಲದೆ ಇಂದಿಗೂ ಮುಂದುವರಿದುಕೊಂಡೇ ಬಂದಿರುವುದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಬಹುಮುಖ್ಯವಾದ ಕಾರಣವಾಗಿದೆ.

ವಿದ್ಯಾರ್ಥಿಗಳ ಮೆದುಳನ್ನು ದುರ್ಬಲಗೊಳಿಸಿ ನರಗಳನ್ನು ಬೆಂಡು ಮಾಡಿ ಒಪ್ಪಿಸುವ ಗಿಳಿಗಳನ್ನಾಗಿ ಮಾಡಿದೆ. ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಬದುಕಿನಲ್ಲಿ ಭದ್ರತೆಯನ್ನು ತಂದುಕೊಡುವುದರಲ್ಲಿ ವಿಫಲವಾಗಿದೆ. ಎಲ್ಲಿಯವರೆಗೆ ನಮಗೆ ದೊರಕುವ ಶಿಕ್ಷಣ ಸಮಾಜದ ಅಗತ್ಯಗಳಿಗೆ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಥಿಯ ಬದುಕು ಅನಿಶ್ಚಿತ, ಅಪೂರ್ಣ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳ ಆಸಕ್ತಿ, ಅವಿಧೇಯತೆ ಎಲ್ಲವನ್ನೂ ಸಹ ಕಂಡಾಗ ಸಮಾಜದ ಭವಿಷ್ಯದ ಬಗ್ಗೆ ಭೀತಿಯುಂಟಾಗುತ್ತದೆ. ಸರಸ್ವತಿಯ ದೇಗುಲವಾಗಬೇಕಾಗಿದ್ದ ಶಿಕ್ಷಣ ಕೇಂದ್ರ ವಿದ್ಯಾರ್ಥಿಗಳು ಅಧ್ಯಾಪಕರುಗಳ ನಡುವಣ ಸುಮಧುರ ಸೌಹಾರ್ದಯುತ ಸಂಬಂಧದ ಕೊರತೆಯಿಂದ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳಾಗುವ ಬದಲು ಗಲಭೆಗಳ ಕೇಂದ್ರಗಳಾಗುತ್ತಿವೆ. ಶಿಕ್ಷಣದ ಮೂಲಕ ಬದುಕಿನ ಸ್ವಾನುಭಾವದ ಅನುಭವವನ್ನು ವಿದ್ಯಾರ್ಥಿಗೆ ಧಾರೆ ಎರೆಯುವಲ್ಲಿ ಬೋಧಕರ ಪ್ರಾಮಾಣಿಕತೆ ಹೇಗೆ ಪ್ರಶ್ನಾರ್ಹವೋ ಹಾಗೆಯೇ ಅದನ್ನು ಸ್ವೀಕರಿಸುವಲ್ಲಿಯೂ ಸಹ ವಿದ್ಯಾರ್ಥಿಗಳು ತೋರುವ ನಿಷ್ಠೆ, ಶ್ರದ್ಧೆಗಳು ಪ್ರಶ್ನಾರ್ಹ. ಬೋಧಕರ ಬಗ್ಗೆ ವಿದ್ಯಾರ್ಥಿಗಳು ತೋರುವ ತಾತ್ಸಾರ ಮನೋಭಾವನೆ, ಅವಿಧೇಯತೆ ಸಹಜವಾಗಿ ಬೋಧಕರ ಪರಿಶ್ರಮದ ಮೇಲೆ ಪರಿಣಾಮ ಬೀರುತ್ತದೆ. ಶಿಕ್ಷಣ ವ್ಯವಸ್ಥೆ ಯಶಸ್ವಿಯಾಗಿ

ಕಾರ್ಯನಿರ್ವಹಿಸಬೇಕಾದರೆ ಬೋಧಕರ ಮತ್ತು ವಿದ್ಯಾರ್ಥಿ ವರ್ಗದ ನಡುವೆ ಸುಮಧುರವಾದಂತಹ ಸ್ನೇಹ ಸೇತುವೆಯ ನಿರ್ಮಾಣ ಅನಿವಾರ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಗುರಿ ಯೋಜನೆಗಳಲ್ಲಿ ಇಲ್ಲದೇ ಇರುವುದರ ಜೊತೆಗೆ ಅವರು ಶೈಕ್ಷಣಿಕ ವಿಷಯಗಳಿಗೆ ಸೀಮಿತ

ಆತ್ಮವಿಶ್ವಾಸವನ್ನು ಬೆಳೆಸುವ ರೀತಿಯಲ್ಲಿ ಶಿಕ್ಷಣ ರೂಪಾಂತರಗೊಳ್ಳಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಜ್ಞಾನ ಅಪರಿಮಿತವಾದದ್ದು. ಆತನ ವೈಯಕ್ತಿಕ ಜೀವನ ಅನೀತಿಯುತವಾಗಿದ್ದಲ್ಲಿ ಅಂತಹ ವ್ಯಕ್ತಿಯಿಂದ ಸಮಾಜದ ಕಲ್ಯಾಣ ಹೇಗೆ ತಾನೇ ಸಾಧ್ಯ? ವಿದ್ಯಾರ್ಥಿಯ ವೈಯಕ್ತಿಕ ಜೀವನ, ನಡೆ ನುಡಿಗಳು ಆತನ ವೈಜ್ಞಾನಿಕ ಅರ್ಹತೆಯನ್ನು ನಿರ್ಧರಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳುವಂತಿರಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ಅವನ ಶೀಲ ಸಂಪನ್ನತೆಯೂ ಸಹ ಆತನ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವಲ್ಲಿ ಮಾನದಂಡವಾಗಬೇಕು. ಆಗ ಮಾತ್ರ ಶಿಕ್ಷಣ ಅರ್ಥಪೂರ್ಣವಾಗುತ್ತದೆ, ಪರಿಪೂರ್ಣವಾಗುತ್ತದೆ. ನಿಮಗೆ ತಿಳಿದಿರಬೇಕು, ಮೆಕಾಲೆಯು ಭಾರತಕ್ಕೆ ಆಗಮಿಸಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸರ್ಕಾರ ಮನವಿ ಮಾಡಿದಾಗ ಸುಮಾರು 1,00,000 ಅಧಿಕ ಜನರು ಭಾರತದ ಶಿಕ್ಷಣದ ವ್ಯವಸ್ಥೆಯ ವರದಿಯನ್ನು ತಯಾರಿಸುತ್ತಾರೆ. ಆಗ ಅವನ ವರದಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯೇ ಗುರುಕುಲದ ಮೇಲೆ ನಿಂತಿದೆ. ಗುರುಕುಲವು ಇಡೀ ಭಾರತದ ಶಿಕ್ಷಣದ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಹೇಳಿದಾಗ, ಈಗ ಮತ್ತೊಂದು ಭಾಗವಾದಂತಹ ಮದ್ರಾಸ್ ಪ್ರಾಂತ್ಯವೊಂದರಲ್ಲಿ ಒಂದು ವರದಿಯನ್ನ ಹೀಗೆ ಮಾಡುತ್ತಾನೆ. 1835 1,5,00,000 ಕಾಲೇಜುಗಳಿದ್ದವು. 1,50,000 ಹಳ್ಳಿಗಳಿದ್ದವು. ಅಂದರೆ ಪ್ರತಿ ಹಳ್ಳಿಗೂ ಒಂದೊಂದು ಕಾಲೇಜು, ಎರಡೆರಡು ಸ್ಕೂಲುಗಳು. ಇವುಗಳನ್ನ ಸರ್ಕಾರಿ

ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲಾ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪದಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲಾ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸಲು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳೂ ಕೇಳಿಬರುತ್ತಿವೆ. ಸ್ನೇಹಿತರೆ, ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವೂ ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತ್ತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೇ,

ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2 ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11 ಲಕ್ಷ ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು. ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ 1,000+ ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ, ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ, ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು

ಎದುರಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು. ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ.

ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. 1000 ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ, ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ 40% ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು

ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನಾ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿದ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮ ಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲಾ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ, ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120 ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ.

ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಚಿತ್ರ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕೆಂದು, ನಮ್ಮ ನಗರ ಸುಂದರವಾಗಿ ಕಾಣಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಸಂಗ್ರಹವಾಗುವ ತ್ಯಾಜ್ಯವನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದರ ಬಗ್ಗೆ ನಾವು ನಿಜವಾಗಿಯೂ ಯೋಚಿಸುತ್ತೇವೆಯೇ? ಹೆಚ್ಚಿನ ಜನರು ಅದು ಬೇರೆಯವರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಮತ್ತು ಅವರು ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ತಮ್ಮ ಆಲೋಚನೆಗಳಿಂದ ನಮಗೆ ಬಹಳ ಪ್ರೇರಣೆ ನೀಡುವ ಬಹಳಷ್ಟು ಜನರು ನಮ್ಮ ನಡುವೆಯೇ ಇದ್ದಾರೆ. ಮಧ್ಯಪ್ರದೇಶದ ರಾಜಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ ಅನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲಾ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೆ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ

0: ಜನಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶ ಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ, ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಆಕಾಶವಾಣಿ ಧಾರವಾಡ.

0: Richa Ghosh. She knows that Indian management knows that they need to maximize the six balls as much as they can score. So Harmanpreet is a non-striker end of 38 runs of 23 deliveries, and Jemima walks herself out of the to the pavilion, and in comes Richa Ghosh this time, and she goes it from ball number one, and over she took the aerial route by the.
1: ಹೋಗುದ್ ಮರ್ತ ಬಿಟ್ಟಾಳ ಅಂತ ಹೇಳಿ ಮತ್ತ ನಿನಗೆ ಹಿಂಗ ತಟ್ಟಿ ತಟ್ಟಿ ಎಬ್ಬಿಸ್ಬೇಕು ನೋಡು
0: ತಡಿ ತಡಿ, ಇನ್ ಲೇಟ್ ಮಾಡೋದ್ ಬೇಡ, ಬಂದ ಬಿಟ್ಟೆ ನೋಡ, ನಡಿ ಹೊಂಟ ಬಿಡು,
1: ತಯಾರಾಗಿ ಹೋಗೋಣ ಅಂತ.
0: ಶಣಪ್ಪ ಶಣಪ್ಪ
2: ಮಜಕ್ಕ, ಓ ಅಕ್ಕ ತಂಗಿ ಇಬ್ರು ಬಂದ ಬಿಟ್ರಲ್ಲ ಮಾಯಾ.
0: ಅಲ್ಲ ಶರಣಪ್ಪ, ಇವತ್ತ ಬರುವುದ ನಿನ್ ಮನೆಗಂತ ನಿರ್ಧಾರ ಮಾಡಿದ್ವಿ.
2: ನೋಡಿಲ್ಲ ನೀವು ಬರ್ತೀರಿ ಅಂತಕೊಂಡ ನಾನು ಸ್ಪೆಷಲ್ ಡಿಶ್ ತಯಾರು ಮಾಡ್ಲಿಕ್ಕೆ. ಪ್ರತಿ ಸಾರಿ ಚಾ ಏನ್ ಕುಡಿದು ಕುಡಿದು ಎಸಿಡಿಟಿ ಅಂತ ತಿಳ್ಕೊಂಡು ಬೇಡ ಬೇಡ ಈ ಸರಿ ಒಂದು ಚಲೋದ ಒಂದು ವ್ಯವಸ್ಥೆ ಮಾಡೋಣ ತಿಳ್ಕೊಂಡು ನೋಡಿ ನೋಡಿಲ್ಲ.
1: ಕಣ್ಣಿಗೆ ಚಂದ್ ಚಂದ್ ಚಂದ್ ಚಂದ್ ಅಂತೂ ಕಾಣ್ಲಿಕ್ಕತ್ತಾವ, ಹೊಟ್ಟಿಗೆ ಎಷ್ಟು ಚಂದ ಇರ್ತದ ಅಂತ ಆದಷ್ಟು ಹೇಳೇ ಬಿಡ ಶರಣಪ್ಪ.
0: ಅಲ್ಲ ಮಾಯಕ್ಕ, ಅದ್ ನೋಡ್ದ ಅಷ್ಟು ದೊಡ್ಡ ತಾಟ, ಅಲ್ಲಿ ನೋಡ ಮೆಂತೆ ಪಲ್ಯ ಹಾಕೊಂಡ, ನಮ್ಮ ಮೊಳಕೆ ಕಾಳು ಇಟ್ಕೊಂಡ, ಲಿಂಬೆ ಹಣ್ಣು, ಉಳ್ಳಾಗಡ್ಡಿ, ಗಜ್ರಿ, ಬಾಕಿ ನೋಡು
1: ಅಷ್ಟೇ.
2: ಮೊಳಕೆ ಬರಕ್ ಎರಡು ದಿವಸ ಬೇಕಾತು, ಆಮೇಲೆ ಮತ್ತೆ ಎಷ್ಟು ಅಂದ್ರೆ ಬಹಳ ಜತನದಿಂದ ಈ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ಹೆಂಗ ನಮ್ಗ ಜೀವನದೊಳಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವ್ ಏನ್ ಊಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಜಾಸ್ತಿ ಕಲ್ಪನೆ ಇಲ್ಲ. ನಮ್ಗೆ ಎಷ್ಟು ಪೋಷಕಾಂಶಗಳು ಬೇಕು, ಆದಷ್ಟು ಹಸಿ ತರಕಾರಿ ಒಳಗೆ ಇದ್ದೇ ಇರ್ತಾವು, ಮತ್ತೆ ಮೊಳಕೆ ಕಾಳಿನೊಳಗಂತೂ ಯಥೇಚ್ಛವಾಗಿ ನಮಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಇರ್ತಾವೆ. ಈಗ ಅವನ್ನೆಲ್ಲ ಬಿಟ್ಟಿವಿ, ಕುರು ಕುರು ಕುರು ಕುರು ತಿಂತೀವಿ, ಆಮೇಲೆ ನೋಡಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಅಂತಕೊಂಡು ನಳ್ತೀವಿ.
1: ಅಲ್ಲ ಶರಣಪ್ಪ, ಈಗ ಅದನ್ನ ಊಟದಾಗ ಬಡಿಸ್ಕೊಂಡು ತಿನ್ಬೇಕು ಅಂತನೂ ಏನಿಲ್ಲ, ಆ ಮೊಳಕೆ ಕಾಳು ಪಲ್ಯ ಮಾಡಿನ ಬೇಯಿಸಿ ತಿನ್ಬೇಕಂತನೂ ಇಲ್ಲ. ಈಗ ಕುರುಕುರು ಅಂದಿಲ್ಲ ಹಂಗನ, ಆ ಮೊಳಕೆ ಕಾಳಿಗೆ ಒಂಚೂರು ಉಪ್ಪು, ಒಂಚೂರು ಖಾರ ಪುಡಿ ಹಂಗತ್ ಹಾಕಿ ಅದನ್ನ ಕಲಸಿ ತಿಂದು ಬಿಟ್ರೆ ಆಹಾ ಏನ್ ಹೇಳಿ.
0: ನೀ ಏನೋ ತಿಂತಿ ಬಾಯಾಗ ಆಹಾ ಊಹು ಅಂತಿದ್ದಿ, ಆದ್ರ ಇವತ್ತಿನ ಮಕ್ಳು ಏನ್ ತಿಂತಾರ, ಮಕ್ಕಳಂತಾವ್ ಬ್ಯಾಡ್ ಅಂತಾವ. ಈಗ ಏನ್ ಕೇಳ್ತಿ, ಪಿಜ್ಜಾ ಬರ್ಗರು, ಆಮೇಲೆ ಸೇವ್ ಪುರಿ ಪಾಣಿಪುರಿ ಇಂತದಕ್ ಹೊಂದ್ಕೊಂಡ್ಬಿಟ್ಟಾವ ಮಕ್ಳಿಗೆ.
2: ಸೇವ್ ಪುರಿ ಅಂಗಡಿ ಮುಂದೆ ಬಾಲ ಹೆಂಗಿರ್ತೈತಿ ಅಂದ್ರೆ ಆ ಪರಿ ಕರಿನ. ಈ ಹಸಿ ತರಕಾರಿ ಇದೆಲ್ಲ ನಾನು ನೋಡ್ಲಿಕ್ಕೆ ಹತ್ತಾಗ ಇದು ಎಷ್ಟು ಉಪಯೋಗ ಅಂದ್ರೆ, ಈಗ ನಮ್ಮ ಭಾರತದೊಳಗ ಡಯಾಬಿಟಿಸ್ ಅಂತೂ ಕಾಮನ್
0: ಆಗಿದೆ.
2: ಆ ಈ ಸಕ್ಕರೆ ರೋಗ ಅನ್ನೋದು ಯಾರಿಗಿಲ್ಲ ಅಂತ ನಾವು
0: 166 for 3 and Harmanpreet is now 56 in 26 deliveries.

0: मीडिया के सामने। दूसरी पारी जब शुरू होगी उसका आंखों देखा हाल सुनाने के लिए आपकी सेवा में फिर से हाजिर होंगे। तब तक सुनिए हमारा कार्यक्रम फ्री हिट 20।
1: महीने का आखिरी रविवार जब बजते हैं सुबह के 11, एक साथ होता है पूरा देश सुनने मन की बात।
2: मेरे प्यारे देशवासियों नमस्कार, मन की बात में आप सबका स्वागत है।
3: ನಮ್ಗೆ ಊಟದೊಳಗೆ ಸಾಕಷ್ಟು ತೊಂದರೆ ಆಗ್ಯದ ಅಂತ ಗೊತ್ತಾಯ್ತು. ನನ್ನ ದೋಸ್ತ ಒಬ್ಬವ ಆರ್ಗ್ಯಾನಿಕ್ ಬೆಳೀತಿದ್ದ, ಅದು ರುಚಿನ ಬೇರೆ. ಮೊದಲು ಹೆಂಗೆ ನಾವು ಸಣ್ಣರದೇ ತಿಂತಿದ್ವಿ, ಆ ಒಂದು ಆ ಮಡಿಕೆ ಕಾಳಾಗಲಿ ಹೆಸರು ಕಾಳು ಅಷ್ಟು ರುಚಿ ರುಚಿ ಆಗಿರೋ ಏನದು ಅಂತ ಕಾರಣ ಕೇಳಿದಾಗ ಮಾಯನ ಹೇಳಿದಲ್ಲ, ಈ ಸಮಗ್ರ ಕೃಷಿ ಮಾಡ್ಲಿಕ್ಕತ್ತೀನಿ, ಜೀವಾಮೃತ ಆಕಳ ಸಾಕ್ತೀನಿ, ಎಮ್ಮೆ ಸಾಕ್ತೀನಿ, ಮತ್ತು ಆಕಳ ನಮ್ಗೆ ಎತ್ತದವು ಅವು ಗಳೆ ಹೊಡಿತೀನಿ, ಅವೆಲ್ಲ ಮಾಡೋದ್ರಿಂದ ನನಗೆ ಸಹಾಯ ಆಗ್ಯದ ಅಂದ. ಅದನ್ನ ಮಾಡೋಕೆ ಶುರು ಮಾಡಿದೆ. ನನಗೆ ಖರೆ ಅವಾಗ ಏನು ಅನಿಸಿದ ಗೊತ್ತಾನ ಮಂಜಕ್ಕ, ಈ ಎಲ್ಲ ನಮ್ಗೆ ಬೇಕಂದ್ರೇನು, ನಮಗೆ ಎಕ್ಸಸೈಸ್ ನಾವು ಮಾಡ್ತೀವಿ, ಆಮೇಲೆ ಸರಿಯಾದ ನಿದ್ದೆ ಬೇಕು, ಆಮೇಲೆ ಮುಖ್ಯವಾಗಿ ಒಳ್ಳೆ ವಿಚಾರಗಳು ಮಾಡಕ್ ಬರ್ತದೆ, ಯಾಕಂದ್ರೆ ನಮ್ಗೆ ಏನ್ ಬೇಕಂದ ಅಷ್ಟೇ ವಿಚಾರ ಮಾಡೋಣ. ಒಂದು ಬಹಳ ಮುಖ್ಯವಾಗಿದ್ದಂದ್ರ ಊಟ, ಆಹಾರ ನಮ್ ಕೈಗಿಲ್ಲದು, ಅದು ನನಗೆ ಗೊತ್ತಾದ್ಮೇಲೆ ಮಾಡಕತ್ತೀನಿ ನಿಮ್ಮಂತವ್ರು ನೆನಸ್ತೀನಿ, ನನಗೆ ಬಹಳ ಖುಷಿ ನೋಡು.
4: ಅಷ್ಟೇ ಅಲ್ಲ, ಶರಣಪ್ಪ ಏನ್ ಹೇಳಿಗತ್ತಾನಲ್ಲ, ಅವಾಗೇನು ಹೊಲ ಅದವ, ಹೊಲದಾಗ ಎಲ್ಲಾ ಕಾಯಿಪಲ್ಯ ಬೆಳ್ಕೋತಾನ, ಉಳಿದ ಬೆಳಿ ಜೊತೆಗೆ ನಡೀತದ. ಆದ್ರೆ ನಮ್ಮಂತ ಮನೆಯಾಗಿದ್ದವ್ರು ಏನ್ ಮಾಡ್ಬೇಕಂತೀಯ,
5: ಧಾರಾಳತನದಿಂದ ಶರಣಪ್ಪ ಕುಣಂಗಿಲ್ಲ ನಿಂಗ.
3: ಅಲ್ಲ ಅದ್ರ ಜೊತೆ ಸಿಕ್ಕೋದು ನಾ ಕೊಡ್ತೀನಿ, ಇನ್ನೊಂದಿಷ್ಟ ಆರ್ಗ್ಯಾನಿಕ್ ಅಂಗಡಿ ಅದವಲ್ಲ.
4: ಹೌದು, ಕೈತೋಟದ ಬಗ್ಗೆನೂ ನಾವು ವಿಚಾರ ಮಾಡ್ಬೇಕು ಅಂತ
3: ಹೇಳಿ ಜಾಗ ಐತಲ್ಲ.
5: ಹೌದನ ಶರಣಪ್ಪ, ನಮ್ ಈಗ ಕೆಳಗ್ ಜಾಗ ಇಲ್ಲಂದ್ರ ಈ ತಾರಸಿ ತೋಟ
3: ಮಾಡ್ತಾರೆ.
5: ತಾರಸಿ ತೋಟದಾಗೂ ದಿನಕ್ ಬೇಕಾಗುವಷ್ಟು ಸೊಪ್ಪು, ಕಾಯಿಪಲ್ಯ, ಕೊತ್ತಂಬರಿ, ಮೆಂತೆ

0: ಇವನ್ನೆಲ್ಲ ಬೆಳ್ಕೋತಾರ.
1: ಮೊನ್ನೆ ಹೇಳಕತ್ತಿದ್ದಲ್ಲ ಮಂಜಕ್ಕ, ಆ ಮುಂಜಿ ಮೇಡಮ್ ಮನೆಗೆ ಹೋಗಿದ್ದೆ.
0: ಹೌದು ಹೌದು ಹೌದು,
1: ಚಂದ ಅವರು ಮೇಲೆ ತಾರಸಿ ಗಾರ್ಡನ್ ಮಾಡ್ಯಾರ. ಬಹಳ ಅಂದ್ರೆ ನೋಡಕ್ ನಮಗೆ ಎರಡು ಕಣ್ಣು ಸಾಲುದಿಲ್ಲ.
2: ಔಷಧೀಯ ಸಸ್ಯಗಳನ್ನ ಬೆಳೆಸ್ತಾರ ಈ ಕಡೆ. ಕಾಯಿಪಲ್ಯ ಕಾಯಿಪಲ್ಯ ಅಂತಂದ್ರೆ ಏನು, ಬಾದು ಹೋಗಬೇಡ ಮಜಕ್ಕ, ಒಂದ್ ಟೊಮ್ಯಾಟೊ, ಒಂದಿಷ್ಟು ಮೆಣಸಿನಕಾಯಿ, ಒಂದಿಷ್ಟು ಕೊತ್ತಂಬರಿ, ಕರಿಬೇವು ಅಲ್ಲ ನಿನಗೆ ಏನಿಲ್ಲ ಮನೆಯಾಗ ಅಂದ್ರ ತಕ್ಷಣ ಹೋಗಿ ತೋಟದಾಗ ಹರ್ಕೊಂಡು ಬಂದ್ರೆ ಮಾಡಬಹುದಾ?
0: ಆ ಖುಷಿನ ಬೇರೆ. ಮತ್ತೆ ಇನ್ನೊಂದೇನ್ ಗೊತ್ತೇನು ಶರಣಪ್ಪ, ನೀ ಮಾಡುದ್ ನನ್ ಬಹಳ ಖುಷಿ ಅನ್ಸಿತ್ತಂದ್ರ, ಈ ಹೈನುಗಾರಿಕೆ ಏನ್ ಮನೆಯಾಗ ಶುರು ಮಾಡಿಲ್ಲ ನೀನು? ನಿನಗೆ ತೇಜ್ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅದು ನಮ್ ದೇಹಕ್ಕೆ ಬೇಕು. ಕ್ಯಾಲ್ಸಿಯಂ ಬೇಕು ಅಂದ್ರ ಅದು ಬೇಕು. ನಿನಗೆ ಈಡಾಗಿ ಅದು ಸಿಕ್ತದಪ್ಪ ಮನಿ ಒಳಗ
2: ಅಲ್ವಾ? ಅಷ್ಟಲ್ದನ ಕಾಮಧೇನು ಕಲ್ಪವೃಕ್ಷ ಅಂತಾರೆ. ಮತ್ತೆ ಕಾಮಧೇನು ಅಂದ್ರೆ ಏನು? ಮತ್ತೆ ಅದೇನ್ ಕೊಡ್ತದಲ್ಲ, ಅದೆಲ್ಲಾ ಉತ್ಪನ್ನಗಳು, ಅವು ಎಲ್ಲಾ ನಮ್ಮ ದೇಹಕ್ಕೆ ಒಳ್ಳೆಯ ಅಂಶಗಳನ್ನ
1: ಹೆಂಗ್ರಿ ಭಾವನಾತ್ಮಕವಾಗಿ ಅಂದ್ರೆ ಇಷ್ಟು ಸಂಬಂಧ ಇಟ್ಕೋತಾವ.
0: ಮಾತು ಬರುವುದಿಲ್ಲ ಅನ್ನೋದು ಒಂದ ನೋಡು, ಭಾವನೆಗಳು ಮನುಷ್ಯನ ತಿಳ್ಕೊತಾವ. ಈಗ ಎಷ್ಟೋ ಕಡೆ ನಾನು ನೋಡೀನಿ, ನಾಯಿ ಸಾಕಿರ್ತಾರಲ್ಲ ಶಣಪ್ಪ, ಬಹಳ ಪ್ರೀತಿಯಿಂದ ಮನಿ ಒಂದ್ ಸದಸ್ಯನಂಗ ನೋಡಿರ್ತಾರ. ಆ ಮನಿ ಯಜಮಾನಿಗೆ ಏನಾರೆ ಆದ್ರ ನಾಯಿಗಳು ಕಣ್ಣೀರ್ ಸುರಿಸ್ತಾವ. ನೋಡ್ಲಿಲ್ಲ ಏನ್ ಮಾಯಕ, ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಳಗ ಈ ಶಿರೂರದ ಹತ್ರ ಗುಡ್ಡ ಕುಸಿತಾಗಿ ಒಬ್ಬ ಮನುಷ್ಯ ಅಲ್ಲೇ ಸಾವಪ್ಪಿದ್ರ ನಾಯಿ ಹೋಗಿ ಕೂತಿತ್ತಂತಲ್ಲಿ ಕಣ್ಣೀರ್ ಸುರಿಸ್ಕೋತ.
2: ಅಂದ್ರ ಈ ಪ್ರಾಣಿಗಳೊಳಗೂ ಭಾವನೆ ಅನ್ನೋದು ಎಷ್ಟಿರ್ತದ ನೋಡು. ಅವಕ್ಕ ಮಾತು ಇಲ್ಲ ಅನ್ನೋದೊಂದು ಬಿಟ್ರ ಅವರು ತಮ್ಮ ಭಾವನೆಯ ಮೂಲಕ ನಮ್ಮೊಂದಿಗೆ ಇದ್ದೇ ಇರ್ತಾವ. ಈ ಪ್ರಾಣಿಗಳು,
1: ನನ್ನ ಗೆಳೆಯ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟ ಪಾಪವ, ಅವನ್ ಗೋರಿ ಸುತ್ತ ಹೋಗಿ ಇನ್ನು ಹೋಗಿ ಬರ್ತೈತ
0: ನೋಡ್.
1: ಅಂದ್ರೆ ಅವ್ ಎಲ್ಲಿ ಬರ್ತಾನೋ ಎದ್ದನೋ ಒಂದು ಆಶಾ ಭಾವನೆ, ಅಲ್ಲಿ ಕೂತ ಒಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷ ಕೂತ್ ಆಮೇಲೆ ಮತ್ತೆ ತಾನು ನಿರಾಶೆ ಬರ್ತದೆ.
2: ಅಂದ್ರೆ ಆ ಬಾಂಧವ್ಯ ನಂಟು ಬೆಳೆಸ್ಕೊಂಡ್ ಬಿಟ್ಟಿರ್ತಾವ ಪ್ರಾಣಿಗಳು ನಮ್ ಜೊತೆಗೆ ಅಂತ.
0: ಹೌದ್ ಹೌದು. ಆಮೇಲೆ ಶಣಪ್ಪ, ಈ ಊಟದ ಸುದ್ದಿ ಮಾತಾಡ್ಲಿಕ್ಕತ್ತಿದ್ದಲ್ಲ ನೀನು, ಮತ್ತ ಯಾವ ಹೊತ್ತಿಗೆ ಏನ್ ಊಟ ಮಾಡ್ಬೇಕು ಅದು ಮುಖ್ಯ ನೋಡು. ಈಗ ರಾತ್ರಿ 10 ಗಂಟೆ 11 ಗಂಟೆ ಊಟ ಮಾಡ್ತಾರಪ್ಪ ಮಂದಿ, ಅದೇನಾಗ್ತದಂದಿ ಪಚನ ಕ್ರಿಯೆಗೆ ಭಾರ ಆಗ್ತದ. ಹೌದಿಲ್ಲ? ಹಂಗಾಗಿ 8 ಗಂಟೆ ಒಳಗ ಅಂದ್ರ ಮಲಗುಕ್ಕಿಂತ ಮೊದಲು 2 ತಾಸು ಮುಂಚೆ ಊಟ ಮಾಡ್ಬೇಕಂತ.
2: ಮತ್ತ ಇದು ಕೇಳು ಮಂಜಕ್ಕ, ರಾತ್ರಿ ಆಗ್ಯದ ಆರಾಮ, ಈಗೇನು ಆಫೀಸಿಗೆ ಹೋಗುದಿಲ್ಲ, ಹೊರಗ್ ಹೋಗುದಿಲ್ಲ ಅಂತ ಹೇಳಿ ಕಂಟ ಮಠ ತಿನ್ನಬಾರದು ಅಂತಾನೂ ಹೇಳ್ತಾರ.
1: ಅಲ್ಲ, ಟಿವಿ ನೋಡ್ಕೊಂತ 10 ಗಂಟೆಗೆ ಸೀರಿಯಲ್ ನೋಡ್ಕೊಂತ ಮಾಯ ಆರಾಮು ಕುರು ಕುರು ಕುರು ಅಂತ ತಿನ್ಕೊಂಡ್ ಕೊಡ್ ಬಂದಾತ. ನನ್ಗೆ ಇನ್ನೊಬ್ಬ ನಮ್ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಅವ್ರು ಹೇಳ್ತಾರೆ 8 to 8 ಅಂತ.
0: ಮತ್ತೆ
1: ಮುಂಜಾನೆ 8 ಗಂಟೆಗೆ ನಾಷ್ಟ ಮಾಡ್ಬೇಕು, ರಾತ್ರಿ 8 ಗಂಟೆಗೆ
0: ಊಟ ಮಾಡ್ಬೇಕು,
1: ನಿಧಾನ ಮಾಡಿ ಮಲ್ಕೊಳ್ಳೋ ಟೈಮ್. ಅಂದ್ರೆ ನಾವೇನ್ ಮಾಡ್ತೀವಿ, 11 ಗಂಟೆಗೆ ಊಟ ಮಾಡಿ ಮಕ್ಕೊಂಡ್ಬಿಡ್ತೀವಿ, ಅದು ಕರ್ಕೋದು ಇಲ್ಲ. ಆಮೇಲೆ ಮುಂಜಾನೆ ಎದ್ ಕುಳೇನ ಈ ಶುಗರ್ ಇದ್ದವ್ರಿಗೆ ಅಂತೂ ಗ್ಯಾರಂಟಿ ಒಂದಿಲ್ಲ ಒಂದ್ ತೊಂದ್ರೆ ಆಗೇ ಬಿಡ್ತದೆ. ಅದಕ್ಕೆ ಯಾವಾಗಲೂ 2-3 ತಾಸು ಮೊದ್ಲೇ ಊಟ ಮಾಡೋ ಚಲೋ.
0: ಹೌದು, ಅದಕ್ಕೆ ಹಿರಿಯರು ಹೇಳಿಲ್ಲೇನು, 9 ಉಣ್ಣವ ಯೋಗಿ, 2 ಹೊತ್ತು ಉಣ್ಣವ ಭೋಗಿ, 3 ಹೊತ್ತು ಉಣ್ಣವ ರೋಗಿ, 4 ಹೊತ್ತು ಉಣ್ಣವನ್ನ ಹೊತ್ಕೊಂಡು ಹೋಗಿ ಅಂತ.
1: ಅಲ್ಲ, ನಮಗ ನಮ್ಮ ಊಟದೊಳಗೆ ನಾವ್ ಏನಿರ್ಬೇಕಂದ್ರ ಈ ಒಂದು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಬರ್ತಾವ, 13 ವಿಟಮಿನ್ 11 ಮಿನರಲ್ ಬೇಕಾ ನಮ್ ಇದಕ್ಕೆ. ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ನೊಳಗೆ ಎಷ್ಟೋ ಮಂದಿಗೆ ಜಿಂಕ್ ಅನ್ನೋದು ಇರೋದಿಲ್ಲ, ಅಂತದ್ ಕೆಲವೊಂದು ನೀರ್ ಹಣ್ಣು ಆತು ಇಂಥವೆಲ್ಲ ತಿಂದ್ರೆ ಏನಾಕತಿ, ಆ ಸಣ್ಣ ಸಣ್ಣ ಈ ವಿಟಮಿನ್ ಬಿ ಟೋಲ್ ಇಲ್ಲ ಅಂದ್ರೆ ನಮ್ಗೆ ಪಾದಗಳು ನರದೋಷ ಬರ್ತದೆ.
2: ಅಲ್ಲ, ನಾವ್ ಇವತ್ ಸೂರ್ಯನ ಪ್ರಕಾಶದೊಳಗೆ ನಿಲ್ಲಂಗೆ ಇಲ್ಲ, ವಿಟಮಿನ್ ಡಿ ನಮ್ಮೆಲ್ಲರಿಗೆ.
1: ಇದ್ರ ಅರಿವು ನಮ್ಗಿಲ್ಲ ಅಂದ್ರೆ ಹೆಂಗ?
2: ಹೌದು, ಅದು ಒಟ್ಟು ಏನಂತೀವಿ, ಎಲ್ಲಾ ಪೋಷಕಾಂಶಗಳನ್ನ ಒಳಗೊಂಡಂತಹ ಉತ್ತಮವಾದ ಆಹಾರ ಕ್ರಮ ನಮ್ಮೆಲ್ಲರದ ಆಗ್ಬೇಕು.
1: ಈ ಉಸಳೆದ ಎಲ್ಲರೂ ಕೂಡ ತಿನ್ನೋಣ ಅಂತ ಇವತ್ತಿಂದ ನಾವು ಕೂಡ ಅದನ್ನ ಆರಾಮ ಮಾಡೋಣ. ಹಾ, ನಮ್ಮಿಂದ ಶುರು ಆತಂದ್ರ 4 ಮಂದಿಗೂ ಒಳ್ಳೇದಾಕತಿ, ಅದು ಗೊತ್ತಾಕತಿ. ಮತ್ತೆ ನಮ್ಮ ಆಹಾರ ಚಲೋ ಐತೆ, ನಮ್ಮ ಆರೋಗ್ಯ ಚಲೋ ಇರ್ತದೆ, ಮತ್ತೆ ನಾವು ಇನ್ನೊಬ್ರಿಗೆ ಕೂಡ ಚಂದಾಗಿ ಮಾತಾಡ್ಬೋದು, ಇನ್ನೊಬ್ರ ಸೇವೆ ಮಾಡ್ಬೋದು. ಏನಂತಿ?
0: ಈಗ ಲಗು ಹೇಳ, ಅಲ್ಲಿ ಹೊರಗ್ ಬಕೀಟ್ ನೀರ್ ಇಟ್ಟಾನ ಶಣಪ್ಪ, ಕೈ ತೊಕ್ಕೋಳ ತಾಟ ಆಗ್ಲೇ ಅರ್ಧ ಹಾಕ್ಯಾನ, ಇನ್ನು ನಮ್ ವೈನಿ ಬಿಸಿ ರೊಟ್ಟಿ ತಂದ್ ಹಾಕುದಷ್ಟ ಬಾಕಿ, ಊಟ ಮಾಡೇ ಬಿಡೋಣ.
1: ಆಮೇಲೆ ಕಷಾಯ ಮಾಡೋಣ, ಎಲ್ಲಾ ಕಾಯಿಪಲ್ಲೆ ಎಲೆ ಹಾಕಿ ಕಷಾಯ ಮಾಡ್ಯಾರ, ಎಷ್ಟು ಚಲೋ ಅದ ಗೊತ್ತನ, ಅದು ಆರೋಗ್ಯದಾಯಕವಾಗ್ಯದ ತಗೊಳ್ಳಂತ. ಇವತ್ತ ಒಟ್ಟ ಆರೋಗ್ಯದ ದಿನ.
2: ಮನೆ ಮನೆಯಲ್ಲಿ ವಾರದ

ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿ, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಸಂಕಲನ ನವೀನ್ ಮಹಾಲೇ.

ಆಕಾಶವಾಣಿ ಬೆಂಗಳೂರು. ಸಮಯ 9:15:08. ಈಗ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಆಟದ ಕೊನೆಯವರೆಗೂ ಪ್ರಸಾರವಾಗಲಿದೆ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಭಾವಗೀತೆಗಳನ್ನು ಕೇಳುವಿರಿ ಅಂಕಿತಾ ಅಮರ್ ಅವರಿಂದ.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಕಾರ್ಯಕ್ರಮದ ಆರಂಭದಲ್ಲಿ ಚನ್ನವೀರ ಕಣಿವೆ ಅವರ ರಚನೆ ವೃಂದಗಾನದಲ್ಲಿ

0: रेंजर्स के कंपाउंड पर आतंकवादियों के एक बड़े हमले में पैरामिलिट्री फोर्स के जवान मारे गए थे। महिला 2020 क्रिकेट विश्व कप में लंदन के लॉर्ड्स मैदान में ऑस्ट्रेलिया ने भारत को 6 विकेट से हरा दिया है। भारत के 171 रन के लक्ष्य को ऑस्ट्रेलिया ने 19 ओवर में 4 विकेट खोकर हासिल कर लिया। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಧಾರವಾಡ ಕೇಳುಗರೆ, ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಅಶೋಕ್ ಚುಳಚಗುಡ್ಡ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್. 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ. ಪರಿಕಲ್ಪನೆ ಸಿಯು ಬೆಳ್ಳಕ್ಕಿ. ಪ್ರಸ್ತುತಿ ಮಾಯಾರಾಮನ್. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರಿಂದ ಗಾಯನ. 9:05 ಸೊಹೇಲ್ ರಿಯಾಜ್ ಸೈಯದ್ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ. 9:30 ನಂದನ ಕನ್ನಡ ಚಿತ್ರಗೀತೆಗಳು. 10:30 ಜಾಯಿ ಜೂಯಿ ಯುವಜನಾಂಗ ಆನಿ ವ್ಯಕ್ತಿ ವಿಕಸನ್ ಮಾತನಾಡುತ್ತಾರೆ ಡಾಕ್ಟರ್ ಚಿತ್ರಾ ನಾಯಕ್. 11:00 ವೃತ್ತಿಪರ ಕೋರ್ಸ್ಗಳಿಗಾಗಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶನ, ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. ಇವಿಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಈಗ ಸಮಯ 11:06:55. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ನಮ್ಮ ಡಿಜಿಟಲ್ ಪ್ರಸಾರ. 756 ಕಿಲೋಹರ್ಟ್ಸ್ ತರಂಗಾಂತರ, FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು.

0: Check the time. Now the time is 5 hours 27 minutes and seconds. 31, 32, 33.
1: ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ.